ರೇಡಿಯೋ ನಿನಾದ 90.4 FM ಇದು ಜನಮನದ ನಾದ ತರಂಗ. ಇದು ರೇಡಿಯೋ ನಿನಾದ 90.4 FM ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಹಾವಿದ್ಯಾಲಯದಿಂದ ಜನಸಮುದಾಯಕ್ಕೆ ಸಮರ್ಪಣೆ. ಮುಂಜಾನೆಯ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ.

ಭಕ್ತಿಯ ಸುದ್ದಿಯಲ್ಲಿ, ಆಧ್ಯಾತ್ಮದ ಅಲೆಯಲ್ಲಿ ರೇಡಿಯೋ ನಿನಾದ 90.4 FM ಭಕ್ತಿ ನಿನಾದ.

ಮುಂಜಾನೆಯ ಹೊಸ್ತಿಲಲ್ಲಿ ಹಕ್ಕಿಗಳ ಇಂಚರ, ರೇಡಿಯೋ ನಿನಾದದಲ್ಲಿ ಭಕ್ತಿ ಗೀತೆಗಳ ಇಂಚರ, ರೇಡಿಯೋ ನಿನಾದ.

ಕಿತನುವೋ ಓ ಸುಬ್ರಹ್ಮಣ್ಯ ಹೆಡೆ ಸೇವೆ ಮಲ್ತಿನ ಭಕ್ತೆರೆಗು ಪೂರ ಕಷ್ಟೊಲಿನ ಕೊರಡಪ್ಪ ದೇವಾದಿ ದೇವಾ ಪ್ರತಿನಿತ್ಯ ನಿನ್ನ ನೆನೆ ತೊಂದೆ ಕುಲ್ಲುವೋ ಕೈ ಮುಗಿದು ಸುಗಿತನುವೋ

ಮುಂಜಾನೆಯ ಹೊಸ್ತಿಲಲ್ಲಿ ಹಕ್ಕಿಗಳ ಇಂಚರ, ರೇಡಿಯೋ ನಿನಾದದಲ್ಲಿ ಭಕ್ತಿ ಗೀತೆಗಳ ಇಂಚರ, ರೇಡಿಯೋ ನಿನಾದ 90.4 FM ಭಕ್ತಿ ನಿನಾದ.

0: ಭಕ್ತಿಯ ಸುದ್ದಿಯಲ್ಲಿ ಆಧ್ಯಾತ್ಮದ ಅಲೆಯಲ್ಲಿ ರೇಡಿಯೋ ನಿನಾದ 90.4 FM ಭಕ್ತಿ ನಿನಾದ
1: ಲಸಿಕೆ ಹಾಕಿಸಿ 28 ಜೂನ್ 28
2: ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಇದೇ ಜೂನ್ 28 ಭಾನುವಾರ ಬೆಳಿಗ್ಗೆ 8 ಗಂಟೆಯಿಂದ ಸಂಜೆ 5 ಗಂಟೆಯವರೆಗೆ 5 ವರ್ಷದೊಳಗಿನ ಮಕ್ಕಳಿಗೆ 2 ಹನಿ ಪೋಲಿಯೋ ಲಸಿಕೆ ಹಾಕಿಸಿ. ನಿಮ್ಮ ಹತ್ತಿರದ ಸರ್ಕಾರಿ ಆಸ್ಪತ್ರೆಗಳು, ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು, ಅಂಗನವಾಡಿ ಕೇಂದ್ರಗಳು ಮತ್ತು ವಿಶೇಷ ಪಲ್ಸ್ ಪೋಲಿಯೋ ಬೂತ್ಗಳಲ್ಲಿ ಈ ಭಾನುವಾರ ಲಸಿಕೆ ಹಾಕಿಸಲು ಮರೆಯಬೇಡಿ. ಜನಹಿತಕ್ಕಾಗಿ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ನಿಂದ ಈ ಪ್ರಕಟಣೆ.
0: ರೀ, ಮನೆ ಖರ್ಚಿಗೆ ಹಣ ಕೊಡಿ.
3: ಇದು ರೇಷನ್ಗೆ 15,000, ತರಕಾರಿಗೆ 2,000,
0: ಮತ್ತೆ ವಿದ್ಯುತ್ ಬಿಲ್ಲಿಗೆ
3: ಈಗ 0 ರೂಪಾಯಿಯನ್ನು ಹೇಗೆ ಕೊಡ್ಲಿ?
0: ಓಹೋ, ಮರೆತೇ ಬಿಟ್ಟಿದ್ದೆ, ನಾವು ಸೋಲಾರ್ ಪ್ಯಾನೆಲ್ ಅಳವಡಿಸಿದ್ದೇವೆ ಅಲ್ವಾ, 4,000 ಉಳಿತಾಯ ಆಯ್ತಲ್ಲ, ನಾವು ಶಾಪಿಂಗ್ ಮಾಡೋಣ.
3: ಖಂಡಿತ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ PM.gov.in.
2: ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಒಂದೇ ಜೂನ್ 28 ಐತಾರದಾನಿ ಕಾಂಡೆ ಎಣ್ಮ ಗಂಟೆರ್ದು ಬಯ್ಯ 5 ಗಂಟೆ ಮುಟ್ಟ 5 ವರ್ಷದ ಲಾಯದ ಜೋಕ್ಲೆಗ್ ರಡ್ಡಪನಿ ಪೋಲಿಯೋ ಲಸಿಕೆ ಪಾಡ್ಯರೆ ಮರಪೊರ್ಚಿ. ನಿಕ್ಲಿನ ಕೈತಲದ ಸರ್ಕಾರಿ ಆಸ್ಪತ್ರೆ, ಪ್ರಾಥಮಿಕ ಆರೋಗ್ಯ ಕೇಂದ್ರ, ಅಂಗನವಾಡಿ ಕೇಂದ್ರ ಬುಕ್ಕ ವಿಶೇಷ ಪಲ್ಸ್ ಪೋಲಿಯೋ ಬೂತುಡು ಈ ಐತಾರ ಲಸಿಕೆ ಪಾಡ್ಪವರ ಮರಪೊರ್ಚಿ. ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ಮಡ್ದು ಈ ಪ್ರಕಟಣೆ.
4: ವೆಸ್ಟ್ ಇಂಜಿನಿಯರಿಂಗ್ ಕಾಲೇಜ್ನ ಹುಡುಕಾಟದಲ್ಲಿದ್ದೀರಾ? ಹಾಗಾದ್ರೆ ನಿಮ್ಮ ಆಯ್ಕೆ ಆಗಿರಲಿ SDM ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಉಜಿರೆ.
5: ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡಾಟಾ ಸೈನ್ಸ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಇನ್ಫಾರ್ಮೇಶನ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಹಾಗೂ ಸಿವಿಲ್ ಇಂಜಿನಿಯರಿಂಗ್.
4: ಗುಣಮಟ್ಟದ ತಾಂತ್ರಿಕ ಶಿಕ್ಷಣ, ನುರಿತ ಪ್ರಾಧ್ಯಾಪಕರು, ಆಧುನಿಕ ಲ್ಯಾಬ್, ಹಾಸ್ಟೆಲ್ ಸೌಲಭ್ಯ ಹಾಗೂ ಅತ್ಯುತ್ತಮ ಪ್ಲೇಸ್ಮೆಂಟ್.
5: ಈಗಲೇ ಪ್ರವೇಶಾತಿ ಆರಂಭಗೊಂಡಿದೆ. ಕಾಂಟ್ಯಾಕ್ಟ್ 8762127991 ಅಥವಾ 0825623691.
4: SDM ಇಂಜಿನಿಯರಿಂಗ್ ಕಾಲೇಜ್, ಉಜರೆ. ಎಕ್ಸಲೆನ್ಸ್ ಇನ್ ಎಜುಕೇಶನ್, ಕಮಿಟ್ಮೆಂಟ್ ಟು ಸೊಸೈಟಿ.

ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಇದರ ಸಹಯೋಗದಲ್ಲಿ ರೇಡಿಯೋ ನಿನಾದ 90.4 FM ಪ್ರಸ್ತುತಪಡಿಸುವ ಸರಣಿ ಕಾರ್ಯಕ್ರಮ ಎಸ್ಟಿಎಂ ಆರೋಗ್ಯವಾಣಿ.

0: ರೇಡಿಯೋ ನಿನಾದ 90.4 ಎಫ್ಎಂ ಕೇಳುಗರಿಗೆ ಆತ್ಮೀಯವಾದ ನಮಸ್ಕಾರ. ಎಸ್ಡಿಎಂ ಆರೋಗ್ಯವಾಣಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇವತ್ತಿನ ನಮ್ಮ ಈ ಕಾರ್ಯಕ್ರಮದಲ್ಲಿ ಕಣ್ಣಿನ ಆರೋಗ್ಯದ ಕುರಿತು ನಮಗೆ ಮಾಹಿತಿಯನ್ನ ನೀಡಲಿಕ್ಕೆ ಇರುವವರು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಇಲ್ಲಿನ ಕಣ್ಣಿನ ಚಿಕಿತ್ಸಾ ವಿಭಾಗದ ಡಾಕ್ಟರ್ ಸುಭಾಷ್ ಚಂದ್ರ ಅವರು. ಡಾಕ್ಟರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
1: ಥ್ಯಾಂಕ್ ಯು.

0: ಡಾಕ್ಟ್ರೆ, ನಮಗೆಲ್ಲ ಗೊತ್ತೇ ಇದೆ ನಮ್ಮ ದೇಹದ ಅತಿ ಸೂಕ್ಷ್ಮ ಅಂಗಗಳಲ್ಲಿ ಕಣ್ಣು ಬಹಳ ಪ್ರಮುಖವಾದದ್ದು. ಆದರೆ ಕಣ್ಣುಗಳ ಆರೋಗ್ಯ ಕೂಡ ಅಷ್ಟೇ ಮಹತ್ವವನ್ನು ಪಡೆದುಕೊಂಡಿದೆ. ಈಗ ಮೊದಲನೇದಾಗಿ ನಾನು ನಿಮ್ಮ ಹತ್ರ ಕೇಳ್ತಾ ಇರುವಂತದ್ದು, ಕಣ್ಣಿನ ದೃಷ್ಟಿದೋಷದ ಬಗ್ಗೆ ನಮ್ಮ ಕೇಳುಗರಿಗೆ ಸ್ವಲ್ಪ ಮಾಹಿತಿ ಕೊಡ್ತೀರಾ?
1: ಕಣ್ಣಿನ ದೃಷ್ಟಿದೋಷ ಅನ್ನುವಂಥದ್ದು ಕಣ್ಣು ಮಂಜಾಗೋದು ಅಂತ ಹೇಳ್ತಾರೆ. ಅದು ಚಿಕ್ಕವರಲ್ಲಿ ಇರ್ಬೋದು ಅಥವಾ ದೊಡ್ಡವರಲ್ಲಿ ಇರ್ಬೋದು. ಅದಕ್ಕೆ ನಾವು ಇಂಗ್ಲೀಷಲ್ಲಿ ರಿಫ್ರಾಕ್ಟಿವ್ ಎರರ್ ಅಂತ ಹೇಳ್ತೇವೆ. ಮೂರು ಟೈಪ್ಸ್ ಇರ್ತದೆ, ಮೂರು ವಿಧ ಇರ್ತದೆ ದೃಷ್ಟಿದೋಷದಲ್ಲಿ. ಒಂದು ಮಯೋಪಿಯಾ, ಮಯೋಪಿಯಾ ಸಮೀಪ ದೃಷ್ಟಿದೋಷ, ಅವರಿಗೆ ಹತ್ತಿರದ್ದು ಚಂದ ಕಾಣ್ತದೆ ಬಟ್ ದೂರದ್ದು ಕಾಣುದಿಲ್ಲ. ಮತ್ತೊಂದು ಹೈಪರ್ಮೆಟ್ರೋಪಿಯಾ, ಅದು ಲಾಂಗ್ ಸೈಟೆಡ್ನೆಸ್ ಅಥವಾ ದೂರದ ದೃಷ್ಟಿದೋಷ ಅಂತ ಹೇಳ್ತೇವೆ. ಅವರಿಗೆ ಹತ್ತಿರ ಸ್ವಲ್ಪ ಬ್ಲರ್ ಆಗ್ತದೆ ಬಟ್ ದೂರದ ಚೆನ್ನಾಗಿ ಕಾಣುತ್ತೆ. ಅಗೇನ್ ಮತ್ತೆ ಪ್ರೆಸ್ಬಯೋಪಿಯಾ ಅಂತ, ಪ್ರೆಸ್ಬಯೋಪಿಯಾ ಅನ್ನುವಂಥದ್ದು ಆಫ್ಟರ್ ದ ಏಜ್ ಆಫ್ 40 ಇಯರ್ಸ್, ಅದು ಬರುವಂಥದ್ದು ವಿದಿನ್ 40 ಇಯರ್ಸ್ ಬರುವುದಿಲ್ಲ, ಆಫ್ಟರ್ 40 ಇಯರ್ಸ್ ಅವರಿಗೆ ಬರ್ತದೆ. ಮತ್ತೆ ಇದು ಈ ಮಯೋಪಿಯಾ ಮತ್ತೆ ಹೈಪರ್ಮೆಟ್ರೋಪಿಯಾ, ಈ ಶಾರ್ಟ್ ಸೈಟೆಡ್ನೆಸ್ ಮತ್ತೆ ಲಾಂಗ್ ಸೈಟೆಡ್ನೆಸ್ ಏನುಂಟು ಅದು ಯಾವ ಏಜಲ್ಲೂ ಕಂಡು ಬರಬಹುದು, ಅದಕ್ಕೆ ಏಜ್ ಅಂತ ಏನು ಇರುವುದಿಲ್ಲ. ಬಟ್ ಪ್ರೆಸ್ಬಯೋಪಿಯಾ ಅನ್ನೋದು ಆಫ್ಟರ್ ದ ಏಜ್ ಆಫ್ 40 ಇಯರ್ಸ್. ಈ ಮಯೋಪಿಯಾ ಮೋಸ್ಟ್ ಕಾಮನ್ಲಿ ನಮಗೆ ತುಂಬಾ ಹೆಚ್ಚಾಗಿ ಕಂಡು ಬರುವಂತದ್ದು ಮಯೋಪಿಯಾ, ಅದೇ ಶಾರ್ಟ್ ಸೈಟೆಡ್ ಅಂತ ಹೇಳಿದ್ನಲ್ಲ, ಅದು ತುಂಬಾ ಕಂಡು ಬರುತ್ತದೆ. ಅದು ಯೂಶಲಿ ಚಿಕ್ಕ ಮಕ್ಕಳಿಂದ ಶುರುವಾಗಬಹುದು. ಯೂಶಲಿ ಮಯೋಪಿಯಾ ತುಂಬಾ ಕಾಮನ್ ಆಗಿರೋದಕ್ಕೋಸ್ಕರ ಕೆಲವೊಮ್ಮೆ ಮಕ್ಕಳು ಈ ಟಿವಿಯನ್ನ ಇಲ್ಲ ಫೋನನ್ನ ತುಂಬಾ ಹತ್ತಿರದಿಂದ ನೋಡ್ತಾರೆ. ನನ್ನ ಯೂಶಲಿ ಕ್ವಶನ್ಸ್ ಕೇಳ್ತಾರೆ, ಸರ್ ಫೋನ್ ನೋಡೋದ್ರಿಂದ ಟಿವಿ ನೋಡೋದ್ರಿಂದ ಗ್ಲಾಸ್ ಬರ್ತದ ಅಂತ. ಆಕ್ಚುಲಿ ಗ್ಲಾಸ್ ಬರುದು ಅನ್ನೋದು ಹೇಳೋದಕ್ಕಿಂತ ಅವರಿಗೆ ದೃಷ್ಟಿದೋಷ, ಅದೇ ಮಯೋಪಿಯಾ ಅಂತ ಹೇಳ್ತೇವಲ್ಲ, ಆ ದೃಷ್ಟಿದೋಷ ಇದ್ರೆ ಅವರಿಗೆ ದೂರದ್ದು ಕಾಣುದಿಲ್ಲ. ಅವಾಗ ಎಂತ ಮಾಡ್ತಾರೆ ಅಂತಂದ್ರೆ ಹೋಗಿ ಟಿವಿ ಹತ್ತಿರದಿಂದ ನೋಡುದು, ಫೋನನ್ನ ಹತ್ತಿರಕ್ಕೆ ತಂದು ನೋಡುದು, ಬಿಕಾಸ್ ಅವರಿಗೆ ವಿಸಿಬಿಲಿಟಿ ಸ್ವಲ್ಪ ಕಡಿಮೆ ಇರ್ತದೆ. ಸೊ ದೇ ವಿಲ್ ಗೋ ಕ್ಲೋಸ್ ಟು ದ ಎನಿ ಗ್ಯಾಜೆಟ್ಸ್, ಟಿವಿ ಆಗಿರ್ಬೋದು ಫೋನ್ ಆಗಿರ್ಬೋದು, ತುಂಬಾ ಹತ್ತಿರ ನೋಡ್ಲಿಕ್ಕೆ ಟ್ರೈ ಮಾಡ್ತಾರೆ. ಸೊ ಇನ್ ಕೇಸ್ ಆ ತರ ಏನಾದ್ರು ಮಕ್ಕಳು ಆ ತರ ಏನಾದ್ರು ಮಾಡ್ತಾ ಇದ್ರೆ, ಸೊ ಮೇ ಬಿ ಅವರಿಗೆ ದೃಷ್ಟಿದೋಷ ಇರ್ಬೋದು, ಮಯೋಪಿಯಾ ಇರಬಹುದು. ಸೊ ಆವಾಗ ಅವ್ರನ್ನ ಕೂಡಲೇ ತಂದು ನಮ್ಗೆ ಕಣ್ಣಿನ ಡಾಕ್ಟರ್ ಪರೀಕ್ಷೆ ಮಾಡಿಸ್ಕೊಂಡು ಸೂಕ್ತವಾದ ಕಣ್ಣಿನ ಕರ್ಣಕವನ್ನು ಮಾಡಿಸ್ಕೋಬಹುದು. ಯೂಶಲಿ ಏನಾಗ್ತದೆ ಅಂತಂದ್ರೆ ಅಟ್ ಏಜ್ ಆಫ್ 3 or 4 ಇಯರ್ಸ್ ಮಕ್ಕಳು ಅಷ್ಟು ಮಾತಾಡುದಿಲ್ಲ, ಸ್ಕೂಲಿಗೆ ಹೋಗುದಿಲ್ಲ, ಸೊ ಅದಷ್ಟು ಕೂಡಲೇ ಗೊತ್ತಾಗುದಿಲ್ಲ. ಅಂಡ್ ವೆನ್ ಯಾವಾಗ ಅವರು ಶಾಲೆಗೆ ಹೋಗ್ಲಿಕ್ಕೆ ಶುರು ಮಾಡ್ತಾರೆ ಆಫ್ಟರ್ ಏಜ್ ಆಫ್ 5 ಇಯರ್ಸ್ ಆದ್ಮೇಲೆ, ಸ್ಕೂಲಲ್ಲಿ ಹೋದಾವಾಗ ಬೋರ್ಡ್ ಕಾಣಲಿಕ್ಕಿಲ್ಲ, ಕರೆಕ್ಟ್ ಆಗಿ ಬರೆಯೋದಿಲ್ಲ ಮೋಸ್ಟ್ಲಿ ಅವರಿಗೆ, ಬಿಕಾಸ್ ಅವರಿಗೆ ಕರೆಕ್ಟ್ ಆಗಿ ಬೋರ್ಡ್ ಕಾಣ್ತಿರ್ಬೋದು, ಅವಾಗ ಅವರಿಗೆ ಸ್ವಲ್ಪ ಬರೆಯೋದಿಲ್ಲ ಪ್ರಾಬ್ಲಮ್ ಆಗ್ತದೆ, ಹೇಳುದಿಲ್ಲ. ಸೊ ಅವಾಗ ಗೊತ್ತಾಗುದೇ ಅದು ಪ್ರೆಸೆಂಟೇಷನ್ ಯೂಶಲಿ 5-6 ಇಯರ್ಸ್ ಮೇಲೆ ಯೂಶಲಿ ಬರ್ತದೆ ಅದು. ಬಟ್ ಅಬ್ಸರ್ವೇಷನ್ ಅಂದ್ರೆ ಇವಾಗ ಸ್ಕೂಲ್ ಅಂಗನವಾಡಿಯಲ್ಲಿ ಇರ್ಬೋದು, ಇಲ್ಲ LKG UKG ಇರ್ಬೋದು, ಅಥವಾ ಮನೆಯಲ್ಲಿ ಪೇರೆಂಟ್ಸ್ ಮಕ್ಕಳನ್ನು ಅಬ್ಸರ್ವ್ ಮಾಡ್ಬೇಕು, ಅವರು ಟಿವಿನ ತುಂಬಾ ಹತ್ತಿರದಿಂದ ನೋಡ್ತಾ ಇದ್ರೆ, ಫೋನ್ ಅನ್ನು ತುಂಬಾ ಹತ್ತಿರದಿಂದ ನೋಡ್ತಾ ಇದ್ರೆ ಅವರಿಗೆ ದೃಷ್ಟಿದೋಷ ಇರ್ಬೋದು. ಅವರಿಗೆ ಅದು ನೋಡ್ತಾ ಇರೋದ್ರಿಂದ ಬರುದಲ್ಲ, ಬಟ್ ಅವರಿಗೆ ದೃಷ್ಟಿದೋಷ ಇರೋದಕ್ಕೋಸ್ಕರ ಅವರನ್ನು ತುಂಬಾ ಹತ್ತಿರ ನೋಡ್ತಾರೆ. ಸೊ ಇನ್ ದಾಟ್ ಕೇಸ್ ಅವರು ಕೂಡಲೇ ಆ ತರ ಅಬ್ಸರ್ವ್ ಮಾಡಿದ್ರೆ ಕೂಡಲೇ ಬಂದು ಚೆಕ್ ಮಾಡಿಸ್ಕೊಂಡು ಅದಕ್ಕೆ ಸೂಕ್ತವಾದ ಗ್ಲಾಸಸ್ ಅನ್ನ ಮಾಡಿಸ್ಕೋಬಹುದು. ಇನ್ ಸೇಮ್ ವೇ ಇನ್ ಹೈಪರ್ಮೆಟ್ರೋಪಿಯಾ ಆಲ್ಸೋ, ಅವರಿಗೆ ಅದು ಲಾಂಗ್ ಸೈಟೆಡ್ನೆಸ್ ಅವಾಗಲೂ ಅವರಿಗೆ ಅದು ಸ್ವಲ್ಪ ಬ್ಲರ್ ಆಗ್ತಾ ಇದ್ರೆ ದೇ ಕ್ಯಾನ್ ಕಮ್ ಅಂಡ್ ಗೆಟ್ ಇಟ್ ಡನ್. ಮತ್ತೆ ಬರುವಂತದ್ದು ಪ್ರೆಸ್ಬಯೋಪಿಯಾ, ಅದು ಅಟ್ ದ ಏಜ್ ಆಫ್ 40. ಯೂಶುವಲ್ ಆಗಿ ಇಂಡಿಯಾದಲ್ಲಿ ಅವರೇಜ್ ಏಜ್ ಇಸ್ 38 ಇಯರ್ಸ್. ಸೊ 37 to 37 ಆದ್ಮೇಲೆ

0: ಅದು ಕಣ್ಣು ಚೆಕ್ ಮಾಡಿಸ್ಕೊಂಡು ಪೊರೆನ ಅಥವಾ ಗ್ಲಾಸ್ ಅಂತ ಒಮ್ಮೆ ಚೆಕ್ ಮಾಡಿಸ್ಕೊಳ್ಳೋದು ಬೆಟರ್. ಯೂಶ್ವಲಾಗಿ ಅದು ವಿ ಕಾಲ್ಡ್ ಆಸ್ ಸೆನೈಲ್ ಇಮ್ಯಚುರ್ ಕೆಟ್ರಾಕ್ಟ್. ಸೆನೈಲ್ ಅಂತಂದ್ರೆ ಎಲ್ಡರ್ಲಿ, ಅಂದ್ರೆ ಓಲ್ಡ್ ಏಜ್, ಅಂದ್ರೆ ವಯಸ್ಸಾದವರಿಗೆ ಬರುವಂತಂದು ಅರ್ಥ. ಸೊ ಆಫ್ಟರ್ 40 ಇಯರ್ಸ್ ಆಫ್ ಏಜ್ ದೇ ಕ್ಯಾನ್ ಕಮ್ ಅಂಡ್ ಗೆಟ್ ಇಟ್ ಡನ್, ಟೆಸ್ಟ್ ಮಾಡಿಸ್ಕೋಬಹುದು. ಪೊರೆ ಇದ್ರೆ ಅದಕ್ಕೆ ಸೂಕ್ತವಾದ ನಾವು ಚಿಕಿತ್ಸೆಯನ್ನು ಕೊಟ್ಟು ಅದನ್ನು ತೆಗಿಬಹುದು. ಬಟ್ ವಿದ್ ಇನ್ 40 ಇಯರ್ಸ್ ಆಲ್ಸೋ ಕೆಲವೊಮ್ಮೆ 40 ವರ್ಷಕ್ಕಿಂತ ಮುಂಚೆನೂ ಬರಬಹುದು. ಅದರ ಏನಂತಾರೆ, ಅದರದೊಂದು ಇನ್ಸಿಡೆನ್ಸ್ ತುಂಬಾ ಕಡಿಮೆ ಇರ್ತದೆ. ಬಟ್ ಕೆಲವೊಮ್ಮೆ ಚಿಕ್ಕ ವಯಸ್ಸಿಂದ ಏನಾದ್ರು ಶುಗರ್ಸ್ ಇದ್ರೆ ಅಥವಾ ಬೇರೆ ಮೆಟಬಾಲಿಕ್ ಡಿಸೀಸಸ್ ಏನಾಗಿದ್ರೆ, ಅದಕ್ಕೆ ಮುಂಚೆ ಏನಾದ್ರು ಕಣ್ಣಿಗೆ ಪೆಟ್ಟು ಬಿದ್ದಿದ್ರೆ, ಆ ಥರ ಕೆಲವೊಮ್ಮೆ ಈ ರೇರ್ ಕೇಸಸ್ಸಲ್ಲಿ 40 ವರ್ಷಕ್ಕಿಂತ ಮುಂಚೆನೆ ಪೊರೆ ಬರ್ತದೆ. ಸೊ ಇನ್ ದ್ಯಾಟ್ ಕೇಸ್ ಅದನ್ನ ಬಂದಿದ್ರೆ ಅದು ಕಣ್ಣು ಮಂಜಾಗ್ತದೆ, ಹೊಗೆ ಹಾಗೆ ಮೋಡ ಕವಿದ ಹಾಗೆ ಕಾಣ್ತದೆ. ಸೊ ಆವಾಗ ಬಂದು ಅವ್ರೊಮ್ಮೆ ಚೆಕ್ ಮಾಡಿಸ್ಕೊಂಡು ಅದು ಪೊರೆನ ಅಥವಾ ಗ್ಲಾಸ್ ಅಂತ ಚೆಕ್ ಮಾಡಿಸ್ಕೊಂಡು ಬಂದಿದ್ರೆ ಅದನ್ನ ರಿಮೂವ್ ಮಾಡಿ ನಾವು ಕೊಡ್ಬೋದು. ಅದಕ್ಕೆ ನಾವು ಯೂಶ್ವಲಿ ಪೊರೆ ತೆಗೆಯೋದಂತಂದ್ರೆ ಪೊರೆ ತೆಗೆದು ನಾವು ಅದಕ್ಕೆ ಲೆನ್ಸ್ ಕೂಡ ಒಳಗಡೆ ಹಾಕಬೇಕು, ಏನಕ್ಕಂದ್ರೆ ಅವರಿಗೆ ಕ್ಲಿಯರ್ ಆಗಿ ಕಾಣಲಿಕ್ಕೆ ಅಂತ. ಸೊ ವಿ ವಿಲ್ ರಿಮೂವ್ ದ ಕ್ಯಾಟ್ರಾಕ್ಟ್ ಅಂಡ್ ವಿಲ್ ಪುಟ್ ದ ಸೂಟೇಬಲ್ ಲೆನ್ಸ್, ಇಂಟ್ರಾಕ್ಯುಲರ್ ಲೆನ್ಸ್ ವಾಟ್ ವಿ ಕಾಲ್, ಅದನ್ನು ಹಾಕಿ ಮತ್ತೆ ಅವ್ರಿಗೆ ದೃಷ್ಟಿ ಚೆನ್ನಾಗಿ ಕಾಣುವ ಹಾಗೆ ಮಾಡಬಹುದು. ಯೂಶ್ವಲಿ ಅದು ಬರೋದು 40 ಇಯರ್ಸ್ ಮೇಲೇನೆ. ಅದಕ್ಕೆ ತುಂಬಾ ತರ ಗೈಡಿಂಗ್ಸ್ ಇರ್ತದೆ, ಒಂದು 1, 2, 3, 4 ಹೀಗೆ 4 ಗ್ರೇಡಿಂಗ್ಸ್ ಇರ್ತದೆ. ಮತ್ತೆ ಸೆಕೆಂಡ್ ಗ್ರೇಡ್ ಅಲ್ಲಿ ಸ್ವಲ್ಪ ಮಂಜು ಮಂಜಾಗ್ತದೆ. ಬಟ್ ಆಫ್ಟರ್ 3rd or 4th ಗ್ರೇಡ್ ಸ್ವಲ್ಪ ಜಾಸ್ತಿ ಆದವಾಗ ತುಂಬಾ ಮಂಜಾಗ್ತದೆ. ಅದು ಬರೀ ಲೈಟ್ ಮಾತ್ರ ಕಾಣೋದಿರ್ಬೋದು, ಮತ್ತೆ ಒಂದು ಜಸ್ಟ್ ಒಂದುವರೆ 1-2 meter ಅಷ್ಟೇ ಕಾಣ್ತದೆ. ಸೊ ಅದಕ್ಕೆ ಯೂಶ್ವಲಿ ಕೇಳ್ತಾರೆ ಪೊರೆ ತೆಗಿಬೇಕಾದ್ರೆ ಪೂರ್ತಿ ಬರಬೇಕು ಅಂತ, ಆತರ ಏನಿಲ್ಲ. ಅವರಿಗೆ ಸಮಸ್ಯೆ ಆಗ್ತಾ ಇದ್ರೆ, ತುಂಬಾ ಡೈಲಿ ರುಟೀನ್ ಕೆಲಸ ಮಾಡ್ಕೊಳ್ಳಿಕ್ಕೆ ಸಮಸ್ಯೆ ಆಗ್ತಾ ಇದ್ರೆ, ಅವಾಗ ಅವರು ಅದನ್ನು ಬಂದು ಎಷ್ಟು ಪೊರೆ ಉಂಟಂತ ನೋಡಿ ಚೆಕ್ ಮಾಡಿಸ್ಕೊಂಡು ಇನ್ ಕೇಸ್ ರಿಕ್ವೈರ್ಡ್ ವಿ ಕ್ಯಾನ್ ಅದೇ ಆಪರೇಷನ್ ಮಾಡಿ ಅದನ್ನ ತೆಗೆದು ನಾವು ಲೆನ್ಸ್ ಎಲ್ಲ ಹಾಕಿ ಅದನ್ನ ಕ್ಲಿಯರ್ ಮಾಡಿ ಕೊಡಬಹುದು.
1: ಹಾಗೆಯೇ ನಮ್ಮ ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಮೊಬೈಲ್ ಬಳಕೆ ಮಾಡಿ ಮಾಡ್ತಾರೆ. ಯಾಕಂತ ಹೇಳಿದ್ರೆ ಸಣ್ಣ ಮಕ್ಕಳಿಂದ ಹಿಡಿದು ಪ್ರಾಯದವರೆಗೂ ಎಲ್ಲರೂ ಮೊಬೈಲ್ ಅನ್ನು ನೋಡ್ತಾರೆ. ಈ ಮೊಬೈಲ್ ನೋಡೋದ್ರಿಂದ ಸುಮಾರು ಅಷ್ಟು ಸಮಸ್ಯೆಗಳು ಬರ್ತದೆ ಅಂತ ಹೇಳ್ತಾರೆ. ಇದನ್ನು ಒಂದು ಕಮ್ಮಿ ಮಾಡಬೇಕು ಮತ್ತೆ ಕಣ್ಣಿನ ಆರೋಗ್ಯವನ್ನು ಈ ಮೂಲಕ ಕಾಪಾಡಬೇಕು ಎನ್ನುವ ದೃಷ್ಟಿಯಲ್ಲಿ ಏನು ಹೇಳ್ತೀರಿ?
0: ಹೌದು, ಇವಾಗ ತುಂಬಾ ಗ್ಯಾಜೆಟ್ಸ್ ಯೂಸ್ ತುಂಬಾ ಆಗ್ತಾ ಉಂಟು, ಪರ್ಟಿಕ್ಯುಲರ್ಲಿ ಮೊಬೈಲ್ ತುಂಬಾ ಯೂಸ್ ಮಾಡ್ತಾರೆ. ಟೆಕ್ಸ್ ಆಲ್ಸೋ ವಿಲ್ ಲಾಟ್ ಆಫ್ ಯೂಸ್, ದೇ ವಿಲ್ ಯೂಸ್ ಕಂಪ್ಯೂಟರ್ಸ್ ಆಲ್ಸೋ ಫಾರ್ ಲಾಂಗ್ ಪೀರಿಯಡ್ ಆಫ್ ಟೈಮ್, ಒಂದು 6 ಗಂಟೆ 8 ಗಂಟೆ ಅದನ್ನು ಕಂಟಿನ್ಯೂಸ್ ಯೂಸ್ ಮಾಡ್ತಾರೆ. ಅದೇನು ಸಮಸ್ಯೆಗಳಾಗ್ತವೆ ಯೂಶ್ವಲಿ ಸ್ಪೆಸಿಫಿಕಲಿ ಫ್ರಮ್ ದ ಫೋನ್, ಮೊಬೈಲ್ ಫೋನ್, ಅದು ಯೂಶ್ವಲಿ ಬ್ಲೂ ಲೈಟ್ ಎಮಿಷನ್ ಮಾಡ್ತಾರೆ. ಇಟ್ಸ್ ವೆರಿ ಹೈ ಎನರ್ಜಿ ಲೈಟ್, ಬ್ಲೂ ಲೈಟ್ ಎಮಿಷನ್ ಅದು ಹೊರಹಾಕ್ತದೆ. ಅದು ಪ್ರೊಲಾಂಗ್ ಟೈಮ್ ತುಂಬಾ ಟೈಮ್ ತನಕ ನೋಡ್ತಾ ಇದ್ರೆ ಅದರಿಂದ ಸ್ವಲ್ಪ ನಮ್ದು ಅಕ್ಷಿಪಟಲ ಏನಂತೇವೆ ಕಣ್ಣಿದ್ದು ರೆಟಿನಾ ಅಂತ ಏನುಂಟು, ಅದಕ್ಕೆ ಸ್ವಲ್ಪ ಡ್ಯಾಮೇಜ್ ಆಗ್ಬೋದು. ಸ್ಪೆಸಿಫಿಕಲಿ ಮತ್ತೆ ಈ ಡ್ಯೂರಿಂಗ್ ನೈಟ್ ಟೈಮ್, ಇನ್ ಕೇಸ್ ಡೇ ತುಂಬಾ ಮಲಗೋಕ್ಕಿಂತ ಮುಂಚೆ ತುಂಬಾ ಹೊತ್ತು ಅವರು ಫೋನ್ ಅನ್ನು ಯೂಸ್ ಮಾಡ್ತಾ ಇದ್ರೆ ಅವಾಗ ಮೆಲಟೋನಿನ್ ಅಂತ ಒಂದು ಉಂಟು, ಅದು ಒಂದು ಅಂಶ ಉಂಟು ಬಾಡಿಲಿ, ಅದು ಸ್ವಲ್ಪ ಸಪ್ರೆಸ್ ಆಗ್ತದೆ. ಅದು ನಮ್ಗೆ ಸ್ಲೀಪ್ಗೆ ಹೆಲ್ಪ್ ಮಾಡ್ತದೆ. ಸೊ ಅದು ಸಪ್ರೆಸ್ ಆದವಾಗ ಸ್ಲೀಪ್ ಸ್ವಲ್ಪ ಡಿಸ್ಟರ್ಬ್ ಆಗ್ತದೆ. ಸೊ ನಿದ್ದೆ ಬರದೇ ಇರುವುದು, ಸ್ಲೀಪ್ ಇನ್ಸೋಮ್ನಿ ಅಂತ ಹೇಳ್ತೇವೆ, ಅದೆಲ್ಲ ತೊಂದರೆ ಕೊಡ್ತದೆ. ಇನ್ನೊಂದು ಕಾಲ್ಡಸ್ ಕಂಪ್ಯೂಟರ್ ವಿಷನ್ ಸಿಂಡ್ರೋಮ್ ಅಂತ. ಕಂಪ್ಯೂಟರ್ ವಿಷನ್ ಸಿಂಡ್ರೋಮ್ ಅಂತಂದ್ರೆ ಈ ಫೋನ್ ಆಗ್ಬಹುದು ಅಥವಾ ಕಂಪ್ಯೂಟರ್ ಆಗ್ಬಹುದು, ಇದನ್ನ ಲಾಂಗ್ ಟೈಮ್ ಕಂಟಿನ್ಯೂಸ್ ಆಗಿ ವರ್ಕ್ ಮಾಡುವಾಗ ಕಣ್ಣಿಗೆ ಡ್ರೈನೆಸ್ ಬರ್ತದೆ, ಮತ್ತೆ ಕಣ್ಣು ಮಂಜಾಗ್ತದೆ, ಮತ್ತೆ ಕಣ್ಣಲ್ಲಿ ಉರಿ ಬರುವಂತದ್ದು, ಮತ್ತೆ ಕುತ್ತಿಗೆ ನೋವಾಗುವಂಥದ್ದು, ಅದೆಲ್ಲ ಅದೊಂದು 4-5 ಅಂಶನ ಸೇರಿ ಅದನ್ನ ಸಿಂಡ್ರೋಮ್ ಅಂತ ಕರಿತೇವೆ. ಸಿಂಡ್ರೋಮ್ ಅಂತಂದ್ರೆ 4-5 ಅಂಶ ಸೇರಿ ಆಗುವಂಥದ್ದು. ಸೊ ಇದು ಆಗ್ತದೆ. ಅದು ಆಗುವುದು ಯಾಕೆ ಅಂತಂದ್ರೆ ಯೂಶ್ವಲಿ ಲಾಂಗ್ ಟೈಮ್ಗೋಸ್ಕರ, ಅಂದ್ರೆ ತುಂಬಾ 6 hours, 8 hours, 10 hours, ಸಮಟೈಮ್ಸ್ ಕೆಲವು 12 hours, ಈವನ್ ಆಫ್ಟರ್ ಕಂಪ್ಯೂಟರ್ ಅಂತ ಹೇಳ್ತಾರೆ, ಕಂಪ್ಯೂಟರ್ ಯೂಸ್ ಮಾಡಿ ಆದ ಮೇಲೆ ಮತ್ತೆ ವಾಪಸ್ ಬಂದು ಫೋನ್ ನೋಡ್ತಾರೆ. ಸೊ ಎನಿ ಸ್ಕ್ರೀನ್, ಎನಿ ಗ್ಯಾಜೆಟ್ಸ್ ಕಂಟಿನ್ಯೂಸ್ ಯೂಸ್ ಮಾಡುವಾಗ ಅದು ಸ್ವಲ್ಪ ಡ್ಯಾಮೇಜ್ ಆಗ್ತದೆ. ದಟ್ ಈಸ್ ಕಾಲ್ಡ್ ಕಂಪ್ಯೂಟರ್ ವಿಷನ್ ಸಿಂಡ್ರೋಮ್ ಅಂತ. ಮತ್ತೆ ಕಣ್ಣು ಸ್ವಲ್ಪ ಸ್ಟ್ರೈನ್ ಆಗ್ಬಹುದು, ಇನ್ ಕೇಸ್ ಅವರಿಗೆ ಆಲ್ರೆಡಿ ಪವರ್ ಇದ್ರೆ, ಮಯೋಪೆ ಅಂತ ಹೇಳಿದ್ದೇನೆ ಅವಾಗ ನಾನು, ಅದನ್ನು ಪವರ್ ಇದ್ರೆ ಮತ್ತೆ ಈ ತರ ತುಂಬಾ ಸ್ಕ್ರೀನ್ ಟೈಮ್ ಯೂಸ್ ಮಾಡುವಾಗ ಸ್ವಲ್ಪ ಅವರಿಗೆ ಸ್ಟ್ರೆಸ್ ಸ್ಟ್ರೈನ್ ಫೀಲ್ ಆಗಬಹುದು. ಮತ್ತೆ ಬ್ಲಿಂಕ್ ರೇಟ್ ಅನ್ನು ಹೇಳ್ತೇವೆ, ಏನಕ್ಕೆ ನಮ್ಮ ಕಣ್ಣ ರೆಪ್ಪೆ ಅನ್ನೋಂತು ನಮ್ಮ ಕಣ್ಣಿನ ಮೇಲೆ ಒಂದು ನೀರಿನ ಅಂಶ ಇರ್ತದೆ, ಅದು ಕಣ್ಣು ಮತ್ತೆ ರೆಪ್ಪೆ ಮತ್ತು ಕಣ್ಣು ಕ್ಲೋಸ್ ಆಗುವಾಗ ಒಂದಕ್ಕೊಂದು ತಾಗಿ ಅದು ಡ್ಯಾಮೇಜ್ ಆಗಬಾರ್ದು ಅಥವಾ ಹರಿಚಬಾರ್ದು ಅಂತ ಹೇಳಿ ಒಂದು ನೀರಿನ ಅಂಶ ಇರ್ತದೆ. ಸೊ ಅದು ಯಾವಾಗ ಇವರು ನಾವು 1 ನಿಮಿಷಕ್ಕೆ 10 times ಬ್ಲಿಂಕ್ ಮಾಡ್ತೇವೆ, ಅದು ಬ್ಲಿಂಕ್ ಆಗುವುದು ಏನಕ್ಕಂತಂದ್ರೆ ಹೊರಗಡೆ ಧೂಳು ಬಂದು ಕೂತಿರ್ತದೆ ನಮ್ಮ ಕಣ್ಣಿನ ಮೇಲೆ, ಆ ನೀರಿನ ಮೇಲೆ. ಕಣ್ಣು ಬ್ಲಿಂಕ್ ಮಾಡಿದವಾಗ ನೀರು ಡ್ರೈನ್ ಆಗಿ ಹೋಗ್ತದೆ, ಮತ್ತೆ ಹೊಸ ನೀರು ಬರ್ತದೆ, ಮತ್ತೆ ಹೊಸ ಡಸ್ಟ್ ಬಂದರೆ ಧೂಳು ಕೂತ ಅಥವಾ ಡಸ್ಟ್ ಕ್ಲೀನ್ ಮಾಡಲಿಕ್ಕೆ ಅಂತ ಹೊಸ ನೀರು ಬರ್ತದೆ. ಯಾವಾಗ 1 ನಿಮಿಷ ಕಂಟಿನ್ಯೂಸ್ ಫೋನ್ ನೋಡುವಾಗ ಅಥವಾ ಕಂಪ್ಯೂಟರ್ ನೋಡುವಾಗ ನಾವು ಯಾವಾಗ ಕಣ್ಣು ಮುಚ್ಚೋದಿಲ್ಲ, ಆವಾಗ ನೀರು ನಮ್ಮ ಔಟ್ಸೈಡ್ ಅಟ್ಮಾಸ್ಫಿಯರ್ ಗಾಳಿಗೆ ಆರಿ ಹೋಗ್ತದೆ. ಸೊ ಅವಾಗ ಸಡನ್ನಾಗಿ ಕಣ್ಣು ಮುಚ್ಚಿದಾಗ ಕಣ್ಣು ಉರಿಯುವುದು, ಮರಳ

ಇದ್ದಾಗ ಅನ್ಸೋದು, ಸ್ಯಾಂಡ್ ಇದ್ದಾಗ ಅನ್ಸೋದು, ಆ ಥರ ಎಲ್ಲ ಅನಿಸ್ತದೆ. ಸೊ ಅದು ಎಲ್ಲದು ಸ್ಕ್ರೀನ್ನ ಇದು ಮಾಡೋದ್ರಿಂದಾನೆ. ಸೊ ಇದನ್ನು ಹೇಗೆ ನಾವು ತಡೆಗಟ್ಟಬಹುದು ಅಂತಂದರೆ, ಫಸ್ಟ್ ಥಿಂಗ್ ಈಸ್ ದರ್ ಇಸ್ ಅ ರೂಲ್, 20-20-20 ರೂಲ್ ಅಂತ. ಸೊ ಎವ್ರಿ ಗ್ಯಾಜೆಟ್ಸ್ ಓದೋದನ್ನು, ಫೋನ್ ಆಗಲಿ ಅಥವಾ ಕಂಪ್ಯೂಟರ್ ಆಗಲಿ ಅಥವಾ ಯಾವುದನ್ನು ನೋಡೋದು, ಕಂಟಿನ್ಯೂಸ್ ನೋಡಿ ವರ್ಕ್ ಇದ್ದಾವಾಗ ಎವ್ರಿ 20 ನಿಮಿಷಕ್ಕೊಮ್ಮೆ 20 ಮಿನಿಟ್ಸ್ 20-20-20 ರೂಲಲ್ಲಿ 20 ನಿಮಿಷಕ್ಕೊಮ್ಮೆ ಫಸ್ಟು ಅವರು 20 ಸೆಕೆಂಡ್, 20 ನಿಮಿಷ ಆಗಿದ ತಕ್ಷಣ ಒಂದು 20 ಸೆಕೆಂಡ್ ಅವರಿಂದ ಒಂದು 20 ಫೀಟಲ್ಲಿ ಯಾವುದಾದ್ರು ಒಂದು ಆಬ್ಜೆಕ್ಟ್ ಇರ್ತಾರಲ್ಲ ವಸ್ತುವನ್ನು, ಒಂದು 20 ಸೆಕೆಂಡ್ ನೋಡಬೇಕು. ಮತ್ತೆ 20 ನಿಮಿಷ ಕಂಪ್ಯೂಟರ್ ವರ್ಕ್ ಅಥವಾ ಗ್ಯಾಜೆಟ್ಸ್ ವರ್ಕ್, ಮತ್ತೆ 20 ಸೆಕೆಂಡ್ ದೂರ ನೋಡಬೇಕು. ಸೊ ಹಾಗೆ 20 ಮಿನಿಟ್ಸ್ಗೆ ಒಂದು 20 ಸೆಕೆಂಡ್ 20 ಫೀಟ್ ಆಬ್ಜೆಕ್ಟ್ನ ಒಮ್ಮೆ ನೋಡಬೇಕು. ದಟ್ ಇಸ್ ಕಾಲ್ 20-20-20 ರೂಲ್. ಅವಾಗ ಏನಾಗ್ತದೆ ಅಂದರೆ ಕಣ್ಣು ಸ್ವಲ್ಪ ಸ್ಟ್ರೈನ್ ಆಗೋದಿಲ್ಲ, ಮತ್ತು ಸ್ವಲ್ಪ ರಿಲ್ಯಾಕ್ಸ್ ಆಗಿರ್ತದೆ. ಮತ್ತೆ ಅವರು ಕಂಪ್ಯೂಟರ್ ಅಥವಾ ಫೋನ್ ಯಾವುದೇ ಯೂಸ್ ಆಬ್ಜೆಕ್ಟ್ ಗ್ಯಾಜೆಟ್ ಯೂಸ್ ಮಾಡ್ತಿರ್ಬೋದು, ಅವುದನ್ನು ಸರೌಂಡಿಂಗ್ ಲೈಟ್ ಏನುಂಟು ಅದರ ಲೈಟಿಗೆ ಅವರು ಅದನ್ನು ಸೆಟ್ ಮಾಡಿ ಇಟ್ಕೋಬೇಕು ಕಂಪ್ಯೂಟರ್ ಸ್ಕ್ರೀನ್ ಅನ್ನು. ಅವಾಗ ಅದು ಕಣ್ಣಿಗೆ ಸ್ಟ್ರೈನ್ ಆಗೋದಿಲ್ಲ. ಮತ್ತೆ ಎನಿ ಬ್ಲೂ ಲೈಟ್ ಫಿಲ್ಟರ್ಸು ನೈಟ್ ಮೋಡ್ ಹಾಕೊಳ್ಳೋದು, ಬಿಕಾಸ್ ಅದರಲ್ಲಿ ಸ್ವಲ್ಪ ಲೈಟ್ ಕಡಿಮೆ ಇರ್ತದಲ್ಲ, ಅದು ಹಾಕೋಬಹುದು. ಮತ್ತೆ ರುಟೀನ್ ಐ ಚೆಕಪ್, ಎವ್ರಿ 3 ಮಂತ್ಸ್ ಆರ್ 6 ಮಂತ್ ಒಮ್ಮೆ ರುಟೀನ್ ಐ ಚೆಕಪ್ ಅವರು ಮಾಡಿಸ್ಕೊಳ್ತಾ ಇರ್ಬೋದು. ಸ್ಪೆಸಿಫಿಕಲಿ ಈ ಥರ ಕಂಪ್ಯೂಟರ್ ಯೂಸ್ ಮಾಡುವಾಗ ಈ ಥರ ಮೆಷರ್ಮೆಂಟ್ಸ್, ಈ 20-20-20 ರೂಲ್ ಏನಿದೆ, ಮತ್ತೆ ಅದರ ಲೈಟ್ ಬ್ರೈಟ್ನೆಸ್ ಕಡಿಮೆ ಮಾಡ್ಕೊಳ್ಳೋದು ಅಥವಾ ಬ್ಲೂ ಲೈಟ್ ಫಿಲ್ಟರ್ ಅನ್ನು ಹಾಕೊಳ್ಳೋದ್ರಿಂದ ತುಂಬಾ ಅನುಕೂಲ ಆಗ್ತದೆ. ಸೊ ವಾಟ್ ಐ ಸೇ, ಅದೇ ಸ್ವಲ್ಪ ರೆಸ್ಟ್ ಕೊಟ್ಟು ಸ್ವಲ್ಪ ಕೆಲಸ ಮಾಡ್ತಾರೆ ಬೆಟರ್ ಅಂತ.

0: ಹಾಗಾಗಿ ಕಣ್ಣಿನ ಇನ್ಫೆಕ್ಷನ್ ಎಲ್ಲ ಸಾಮಾನ್ಯವಾಗಿ ಶುರು ಆಗುತ್ತೆ. ಕಣ್ಣು ಕೆಂಪಾದಾಗ ಅಥವಾ ಕಣ್ಣಲ್ಲಿ ನೀರು ಬಂದಾಗ ಸಾಕಷ್ಟು ಜನರು ಆತಂಕಕ್ಕೆ ಒಳಗಾಗ್ತಾರೆ. ಈ ಕಣ್ಣಿನ ಇನ್ಫೆಕ್ಷನ್ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡೋದಾದ್ರೆ,
1: ಕಣ್ಣು ಕೆಂಪಾಗುವಿಕೆ ಅದು ಇನ್ಫೆಕ್ಷನ್ ಆಗಿರಲೂಬಹುದು ಅಥವಾ ಅಲರ್ಜಿ ಆಗಿರಲೂಬಹುದು. ಅಲರ್ಜಿ ಇನ್ಫೆಕ್ಷಸ್ ಆರ್ ನಾನ್ ಇನ್ಫೆಕ್ಷಿಯಸ್, ಇನ್ಫೆಕ್ಷಸ್ ಅಂತಂದ್ರೆ ಮೇ ಬಿ ವೈರಲ್ ಟೀರಿಯಲ್ ಆರ್ ಎನಿ ಫಂಗಲ್, ಅದು ಅದಕ್ಕೊಂದು ಪರ್ಟಿಕ್ಯುಲರ್ ಸೋರ್ಸ್ ಇರ್ತದೆ. ಈಗ ಶೀತ ನೆಗಡಿ ಇದ್ದಾಗ ಇಂಜೆಕ್ಷನ್ ಇನ್ಫೆಕ್ಷನ್ ಆಗ್ತದೆ, ಅಥವಾ ಏನಾದರೂ ಕೋಲ್ತಾಗಿ ಕಣ್ಣಿಗೆ ಗಾಯ ಆಗಿ ಅದರಲ್ಲಿ ಫಂಗಲ್ ಇನ್ಫೆಕ್ಷನ್ ಆಗಬಹುದು, ಇಲ್ಲ ಮತ್ತೆ ವೈರಲ್ ಇನ್ಫೆಕ್ಷನ್ ಆಗಿರಬಹುದು. ಸೊ ಮೂರು ಥರದ್ದು ಬರ್ತದೆ. ಅದರಲ್ಲಿ ಸಿಂಪ್ಟಮ್ಸ್ ಯೂಶಲಿ ಕಣ್ಣು ಮಂಜಾಗುವುದು, ಕಣ್ಣು ಕೆಂಪಾಗುವುದು, ಮತ್ತೆ ಬ್ಯಾಕ್ಟೀರಿಯಲ್ಲಿ ಮೋರ್ ಆಫ್ ತುಂಬ ವೈಟ್ ಡಿಸ್ಚಾರ್ಜ್ ಬರ್ತದೆ, ಕಣ್ಣಲ್ಲಿ ಪುರುಕು ಬರೋದು ಅಂತ ಹೇಳ್ತಾರೆ, ತುಂಬ ವೈಟ್ ಡಿಸ್ಚಾರ್ಜ್ ಬರ್ತದೆ. ಮತ್ತೆ ಬೆಳಗ್ಗೆ ಎದ್ದಾಗ ತುಂಬ ಕಣ್ಣು ಅಂಟ್ಕೊಂಡಿರೋದು, ಕಣ್ಣು ತುಂಬ ಪೇಯ್ನ್ ಆಗುವುದು, ಚುಚ್ಚುವುದು ಎಲ್ಲ ಇರ್ತದೆ. ಸೊ ಅವೆಲ್ಲ ಇನ್ಫೆಕ್ಷನ್ ಯೂಶಲಿ ಇನ್ಫೆಕ್ಷಿಯಸ್ ಇರ್ತದೆ, ಏನಾದ್ರು ಆರ್ಗನೈಸಮ್ ಬಂದು ಇನ್ಫೆಕ್ಷನ್ ಆಗಿರ್ತದೆ. ಅಲರ್ಜಿ ಅಂತಂದ್ರೆ ಯೂಶಲಿ ಬೈಲ್ಯಾಟರಲ್ ಇನ್ಫೆಕ್ಷನ್ ಯೂಶಲಿ ಒಂದು ಕಣ್ಣಿಗೆ ಆಗಿ ಮತ್ತೆ ಕಣ್ಣು ಇನ್ನೊಂದು ಕಣ್ಣಿಗೆ ಸ್ಪ್ರೆಡ್ ಆಗ್ತದೆ. ಬಟ್ ಅಲರ್ಜಿ ಅನ್ನುವಂಥದ್ದು ಎಟ್ ಎ ಟೈಮ್ ಒಂದೇ ಕಣ್ಣು ಎರಡು ಕಡೆ ಒಂದೇ ಕಡೆ ಬರ್ತದೆ. ಬೇಗ ಹೊರಗಡೆ ಹೋದವಾಗ ಪರ್ಟಿಕ್ಯುಲರ್ ಡಸ್ಟ್ ಆಗಿರ್ಬೋದು, ಧೂಳಾಗಿರ್ಬೋದು, ಇಲ್ಲ ಯಾವುದೋ ಗಿಡ ಮರ ಎಲೆಗಳದ್ದು ಯಾರೋ ಒಂದು ಪೋಲನ್ಸ್ ಅಂತ ಹೇಳ್ತೀವಿ, ಹೂವಿದ ಪೋಲನ್ಸ್, ಅದು ಕಣ್ಣಿಗೆ ಹೋದಾವಾಗೆಲ್ಲ ಅಲರ್ಜಿ ಆಗ್ತದೆ. ಸೊ ವಾಟ್ ದೆ ವಿಲ್ ಪೀಪಲ್ ಅಲರ್ಜಿ ಆಗಿದ ತಕ್ಷಣ ಕಣ್ಣು ತಿಕ್ಕೊಳ್ಳಿಕ್ ಶುರು ಮಾಡ್ತಾರೆ, ಉಜ್ಜಲಿಕ್ಕೆ ಶುರು ಮಾಡ್ತಾರೆ. ಉಜ್ಜಿದಾವಾಗ ಅದು ಟ್ರೋಮಾ ತರ ಆಗಿ ಕಣ್ಣು ಫುಲ್ ಕೆಂಪು ಆಗ್ತದೆ, ಅದು ಇನ್ಫೆಕ್ಷನ್ ಆಗುದಿಲ್ಲ ಅದು, ಬಟ್ ಇನ್ಫೆಕ್ಷನ್ ಆಗಿ ಟರ್ನ್ ಆಗಬಹುದು ಕಣ್ಣು ಉಜ್ಜಿಕೊಂಡ್ರೆ. ಬಟ್ ಜಸ್ಟ್ ಅಲರ್ಜಿ ಇದ್ರೆ ಆಂಟಿ ಅಲರ್ಜಿಕ್ ಟೆಸ್ಟ್ ಅಂತ ಅಲರ್ಜಿ ಕಡಿಮೆ ಮಾಡ್ಲಿಕ್ಕೆ ಡ್ರಾಪ್ಸ್ ಕೊಡ್ಬಹುದು. ಬಟ್ ಈ ತರ ಇನ್ಫೆಕ್ಷನ್ಸ್ ಇದ್ರೆ ಅದಕ್ಕೆ ವೈರಲ್ ಆದ್ರೆ ಆಂಟಿ ವೈರಲ್, ಅದೇ ಪರ್ಟಿಕ್ಯುಲರ್ ಬ್ಯಾಕ್ಟೀರಿಯಲ್ ಆಂಟಿ ಬ್ಯಾಕ್ಟೀರಿಯಲ್ ಮತ್ತೆ ಫಂಗಸ್ ಆಗಿದ್ರೆ ಅದಕ್ಕೆ ಆಂಟಿ ಫಂಗಲ್ ಟ್ರೀಟ್ಮೆಂಟ್ ಕೊಟ್ಟು ಅದನ್ನ ಕ್ಲಿಯರ್ ಮಾಡ್ಕೋಬಹುದು, ಕಣ್ಣು ಕ್ಲೀನ್ ಆಗ್ತದೆ. ಬಟ್ ಯೂಶಲಿ ಎಂತ ಮಾಡ್ತಂದ್ರೆ ಒಂದು ಆಗಿದ ತಕ್ಷಣ ಯೂಶಲಿ ಕಣ್ಣು ಕೆಂಪಾದ್ರೆ ಹೋಗಿ ಮೆಡಿಕಲ್ ಸ್ಟೋರ್ ಅಲ್ಲಿ ಹೋಗಿ ಒಂದು ಅಲ್ಲಿ ಕೇಳಿ ಒಂದು ಡ್ರಾಪ್ಸ್ ಕೊಟ್ಟು ಹಾಕೊಂಡು ಬರ್ತಾರೆ. ಅದನ್ನು ಮಾಡಬಾರದು ಆಕ್ಚುಲಿ, ಬಿಕಾಸ್ ಅದು ಎಲ್ಲದಕ್ಕೂ ಒಂದೇ ಡ್ರಾಪ್ಸ್ ಆಗುದಿಲ್ಲ, ಯಾವ ಆರ್ಗನಿಸಮ್ ಇಂದಾಗಿ ಇನ್ಫೆಕ್ಷನ್ ಆಗಿದೆ ಅದಕ್ಕೇನೆ ಡ್ರಾಪ್ಸ್ ಕೊಡಬೇಕು. ಸೊ ಅದೆಲ್ಲದಕ್ಕೂ ಒಂದೇ ಆದ್ರೆ ಅವಾಗ ಏನಾಗ್ತದೆ ಅಂತಂದ್ರೆ ಯೂಶಲಿ ಫಾರ್ ಎಕ್ಸಾಂಪಲ್ ಫಂಗಲ್ ಅದರಿಂದ ಏನ ಇನ್ಫೆಕ್ಷನ್ ಅಲ್ಸರ್ ಆದರೆ ಕಣ್ಣಿಗೆ ಅಲ್ಸರ್ ಗಾಯ ಆದ ಹುಣ್ಣಾದರೆ ಅದಕ್ಕೆ ನೀವು ಸ್ಟೀರಾಯ್ಡ್ ಹಾಕ್ಲಿಕ್ಕಿಲ್ಲ. ಬಟ್ ಕೆಲವೊಮ್ಮೆ ಕೆಲವೊಂದು ಮೆಡಿಕಲ್ ಸ್ಟೋರ್ ಅಲ್ಲಿ ಹೋಗಿ ಕೇಳಿದಾಗ ಅದು ಕೊಟ್ಟು ಬಿಡುತ್ತಾರೆ, ಹಾಕಿದವಾಗ ಅದು ಕಡಿಮೆ ಆಗೋದಕ್ಕಿಂತ ಉಲ್ಬಣ ಜಾಸ್ತಿ ಆಗ್ತದೆ, ಉಲ್ಬಣ ಕೊಳ್ತದೆ ತುಂಬ ಜಾಸ್ತಿ ಆಗ್ತದೆ. ಇಲ್ಲಿ ತನಕ ಅಂತಂದ್ರೆ ನಿಮಗೆ ದೃಷ್ಟಿ ಕಳ್ಕೊಳ್ಳಬಹುದು ನೀವು, ಅಲ್ಲಿ ತನಕ ಅದು ಜಾಸ್ತಿ ಆಗ್ತದೆ. ಸೊ ಬೆಟರ್ ಅಂತಂದ್ರೆ ಇನ್ನೇ ಸ್ವಲ್ಪ ಕೆಂಪಾದ್ರೂ ಏನೇ ತೊಂದರೆ ಆದ್ರೂ ಕಿರಿಕಿರಿ ಅನ್ನಿಸ್ತಾ ಇದ್ರೆ ಜಸ್ಟ್ ಒಂದು ಡಾಕ್ಟರ್ಗೆ ತೋರಿಸಿ ಪರ್ಟಿಕ್ಯುಲರ್ ಮೆಡಿಕಲ್ ತಗೊಂಡು ಅದನ್ನು ಕ್ಲಿಯರ್ ಮಾಡ್ಕೊಳ್ಳೋದು ಬೆಟರ್.
0: ಇನ್ನು ಸಾಮಾನ್ಯವಾಗಿ ಯಾವುದೇ ಆರೋಗ್ಯ ಸಮಸ್ಯೆ ಬಂದಾಗ ಇಂಥ ಫುಡ್ಗಳನ್ನೆಲ್ಲ ತಿನ್ನಬೇಕು ಅಂತ ಸಜೆಸ್ಟ್ ಮಾಡ್ತಾರೆ. ಈಗ ಈ ಕಣ್ಣಿನ ಆರೋಗ್ಯಕ್ಕೆ ಬಂದಾಗ ಏನಾದರೂ ತಾವು ಡಾಕ್ಟರ್ ಆಗಿ ಒಂದು ಫುಡ್ಡನ್ನು ಸಜೆಸ್ಟ್ ಮಾಡೋದಾದ್ರೆ,
1: ಕಣ್ಣಿಗೆ ಒಂದು ವಿಟಮಿನ್ ಎ ಅಂಶ ಬೇಕಿರ್ತದೆ, ಅದು ಯೂಶಲಿ ಕ್ಯಾರೆಟ್ ಇಂದ ಸಿಗ್ತದೆ. ಅದು ಬಂದು ಕ್ವೆಶನ್ಸ್ ಕೇಳ್ತಾರೆ ಜನ, ಲೈಕ್
0: ಬಾಯ್ಲ್ ಮಾಡಿ ತಿನ್ಬೋದಾ ಅಥವಾ ಹಸಿ
1: ತಿನ್ಬೋದಾ? ಬಟ್ ಕ್ಲೀನ್ ಮಾಡಿಕೊಳ್ಳಿ ಅಷ್ಟೇ. ಬಟ್ ಅದೇ ಕ್ಯಾರೆಟ್ ಈಗ ದೇಹಕ್ಕೆ ಎಷ್ಟು ಬೇಕು ಅದು ತಗೊಳ್ತದೆ, ಅದು ಒಂದು ಕ್ಯಾರೆಟ್ ಅಲ್ಲಿ ಸಿಗ್ತದೆ, ಟೂ ಕ್ಯಾರೆಟ್ ಅಲ್ಲಿ ಸಿಗ್ತದೆ. ನನಗಂತ ಕ್ಯಾರೆಟ್ ತಿಂದ ಚೆನ್ನಾಗ್ತಾ ಅಂತ ಹತ್ತದ ಕ್ಯಾರೆಟ್ ತಿನ್ಲಿಕ್ಕೆ. ಸೊ ಎಷ್ಟು ಬೇಕು ಮಿತದಲ್ಲಿ ಎಷ್ಟು ಬೇಕು ಅಷ್ಟು ತಗೊಂಡು, ಹಣ್ಣು ಹಂಪಲ್ ಆಗಿರ್ಬೋದು ಅಥವಾ ಗ್ರೀನ್ ಲೀಫ್ ವೆಜಿಟೇಬಲ್ಸ್ ನಾವು ತರಕಾರಿ ಏನಂತೇವೆ ಅದರಲ್ಲಿ ಎಲ್ಲ ಪೋಷಕಾಂಶಗಳು ಇರ್ತದೆ, ಅದನ್ನು ತಗೊಳ್ಳೋದ್ರಿಂದ ಬಾಡಿಗೆ ಏನು ಬೇಕಿರ್ತದೆ ಅದು ಸಿಗ್ತಾ ಇರ್ತದೆ.
0: ಡಾಕ್ಟರ್, ಈಗ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಇಲ್ಲಿ ನೀವು ಕಣ್ಣಿನ ವಿಭಾಗದ ವೈದ್ಯಾಧಿಕಾರಿಯಾಗಿದ್ದೀರಿ. ಈಗ ನಿಮ್ಮ ಈ ಕಣ್ಣಿನ ಚಿಕಿತ್ಸಾ ವಿಭಾಗದಲ್ಲಿ ಯಾವೆಲ್ಲ ಸೌಲಭ್ಯಗಳು ಜನರಿಗೆ ಸಿಗ್ತದೆ ಅದರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ.
1: ಕಣ್ಣಿನ ವಿಭಾಗದಲ್ಲಿ ಈಗ ನಾನು ಡಿಸ್ಕಸ್ ಮಾಡಿದ್ದೇವೆ, ಕಣ್ಣಿನ ದೃಶ್ಯದೋಷ ಆಗಿರಬಹುದು ಮತ್ತೆ ಎನಿ ಟೈಮ್ ಮೈಓಪಿಯಾ, ಹೈಪರ್ಮೆಟ್ರೋಪಿ, ಪ್ರೆಸ್ಬಿಓಪಿಯಾ, ಆಲ್ ಕೈಂಡ್ ಆಫ್ ರಿಫ್ರಾಕ್ಟರಿಯರ್ಸ್, ಮತ್ತೆ ಕಣ್ಣಿನ ಪೊರೆಯ ಚಿಕಿತ್ಸೆ ಆಗ್ತದೆ, ಇಲ್ಲಿ ಪೊರೆ ತೆಗೆಯುವುದು ಮತ್ತೆ ಲೆನ್ಸ್ ಅಳವಳಿಕೆ ಎಲ್ಲ ಆಗ್ತದೆ. ಮತ್ತೆ ಡಯಾಬಿಟಿಕ್ ಪೇಷಂಟ್ಸ್ ಇದ್ದರೆ ಅವರಿಗೆ ಕಣ್ಣಿನ ನರ ಕೆಲವೊಮ್ಮೆ ಡ್ಯಾಮೇಜ್ ಆಗ್ತದೆ, ಡಯಾಬಿಟಿಕ್ ನ್ಯೂರೋಪತಿ ಅಂತ ಹೇಳ್ತೇವೆ, ಅದರ ಟ್ರೀಟ್ಮೆಂಟ್ ಕೂಡ ಆಗ್ತದೆ. ಮತ್ತೆ ಸ್ಕ್ರೀನಿಂಗ್ ಆಫ್ ಗ್ಲುಕೋಮಾ ಅಂದರೆ ಗ್ಲುಕೋಮಾ ಅನ್ನುವಂಥದ್ದು ಕಣ್ಣಿನ ಪ್ರೆಷರ್ ಜಾಸ್ತಿಯಾಗಿ ನರ ಸವಿಯುವಂಥದ್ದು, ಅದರದ್ದು ಸ್ಕ್ರೀನಿಂಗ್ ಆಗ್ತದೆ ಇಲ್ಲಿ. ಅದನ್ನು ನಾವು ಐಓಪಿ ಮೆಷರ್ ಮಾಡಿ ಕಣ್ಣಿನ ಪ್ರೆಷರ್ ಮೆಷರ್ ಮಾಡಿ ಅದಕ್ಕೆ ಸೂಕ್ತವಾದ ಡ್ರಾಪ್ಸ್ ಕೊಟ್ಟು ಅದನ್ನು ತಡೆಗಟ್ಟಬಹುದು ನಾವು. ಜೊತೆಗೆ ಮಳ್ಳೆಗಣ್ಣು ಸ್ಕ್ವಿಂಟ್ ಅಂತ ಹೇಳ್ತೇವೆ, ಅದು ಯೂಶಲಿ ಗ್ಲಾಸಿಂದ ಏನಾದ್ರು ಆಗಿದ್ರೆ ಅಥವಾ ದೃಷ್ಟಿಯಿಂದ ಬಂದಿದ್ರೆ ಅದನ್ನು ಸರಿ ಮಾಡಬಹುದು. ಮತ್ತೆ ಫರ್ದರ್ ಏನಾದ್ರು ಟ್ರೀಟ್ಮೆಂಟ್ ಬೇಕಿದ್ರೆ ಅದನ್ನು ಸಹ ನಾವು ಮಾಡಿ ಕೊಡ್ಬೋದು. ಇಲ್ಲಿ ಹಾಸ್ಪಿಟ್ಲಲ್ಲಿ ರೀಸೆಂಟ್ಲಿ ಒಂದು 2 ಇಯರ್ಸ್ ನಮ್ಮ ಹೊಸ ಕಣ್ಣಿನ ಓಟಿ ಆಪರೇಷನ್ ಥಿಯೇಟರ್ ಕೂಡ ಉಂಟು, ಡೆಡಿಕೇಟೆಡ್ ಟು ಆಫ್ತಲ್ ಡಿಪಾರ್ಟ್ಮೆಂಟ್, ಅಲ್ಲಿ ನಮ್ಮ ಒಳ್ಳೆ ಸ್ಟಾಫ್ ಎಲ್ಲ ಇದ್ದಾರೆ. ಸೊ ಡೈಲಿ ಪ್ರಾಪರ್ಟೀಸ್ ಆಗ್ತಾ ಇರ್ತದೆ. ಸೊ ಜನರಿಗೆ ಏನೇ ತೊಂದರೆ ಇದ್ರು, ಕಣ್ಣಿನ ಪೊರೆ ಸಮಸ್ಯೆ ಇದ್ರೆ ಅಥವಾ ಏನೇ ಇದ್ರು ಒಮ್ಮೆ ಬಂದು ನನ್ನ ಭೇಟಿ ಮಾಡಿ ಅದರ ಸೂಕ್ತ ಚಿಕಿತ್ಸೆಯನ್ನು ತಗೋಬೇಕು.
0: ಕಣ್ಣಿಗೆ ಏನಾದರೂ ಸಮಸ್ಯೆ ಬಂದಾಗ ಸಾಕಷ್ಟು ಮಂದಿ ಸೆಲ್ಫ್ ಮೆಡಿಸಿನ್ ಮಾಡ್ಕೊಳ್ತಾರೆ, ಮನೆಯಲ್ಲೇ ಮಾಡ್ಕೊಳ್ತಾರೆ, ಅದಕ್ಕೆ ನಿಮ್ಮೊಂದು ಸಲಹೆ ಏನು?
1: ಹೌದು, ಅದು ಹೇಳಿದ್ನಲ್ಲ, ಬಿಕಾಸ್ ಕಣ್ಣನ್ನು ಅದು ಡ್ಯಾಮೇಜ್ ಆದವಾಗ ಮೋಸ್ಟ್ ಆಫ್ ದಮ್ ಎಲ್ಲರೂ ಅದೇ ಹೊರಗಡೆ ಹೋಗಿ ಮೆಡಿಕಲ್ ಸ್ಟೋರ್ ಎಲ್ಲ ತೊಗೊಂಡ್ಬಿಡ್ತಾರೆ. ಅದು ಚಿಕ್ಕಪುಟ್ಟ ಸಮಸ್ಯೆ ಆದರೆ ಮೇ ಬಿ ಅದೆಲ್ಲ ಕ್ಯೂರ್ ಆಗ್ಬೋದೇನೋ, ಬಟ್ ಅಕಸ್ಮಾತ್ ಏನಾಗಿ ತುಂಬ ಡ್ಯಾಮೇಜ್ ಆಗಿ ಅವರು ರಾಂಗ್ ಟ್ರೀಟ್ಮೆಂಟ್ ತೊಗೊಂಡ್ರೆ ಕಣ್ಣಿನ ದೃಷ್ಟಿಯ ಹೋಗೋ ಚಾನ್ಸಸ್ ಇರ್ತದೆ. ಸೊ ಅದಕ್ಕೋಸ್ಕರ ಚಿಕ್ಕದಾಗಿರಲಿ ಅಥವಾ ದೊಡ್ಡ ಸಮಸ್ಯೆ ದೊಡ್ಡದಾಗಿರಲಿ ಒಮ್ಮೆ ಬಂದು ತೋರಿಸ್ಕೊಂಡು ಅವರು ಅದಕ್ಕೆ ಸೂಕ್ತ ಚಿಕಿತ್ಸೆ ತೊಗೊಳ್ಳೋದು ಬೆಟರ್. ಮತ್ತು ಅದನ್ನು ಒಂದು ಚಿಕ್ಕದ್ರಿಂದ ಸಮಸ್ಯೆ ದೊಡ್ಡದಾಗೋದು ಬೇಡ. ಸೊ ಏನು ಯಾವುದು ಬೇರೆ ಡ್ರಾಪ್ಸ್ ಹಾಕಿ, ಸೊ ಚಿಕ್ಕದಿರಲಿ ಸಮಸ್ಯೆ ದೊಡ್ಡದಿರಲಿ ಒಮ್ಮೆ ಚೆಕ್ ಮಾಡಿಸ್ಕೊಂಡು ಡ್ರಾಪ್ಸ್ ಹಾಕೊಳ್ಳೋದು ಬೆಟರ್. ಮೆಡಿಕಲ್ಸ್ ಅಥವಾ ಔಟ್ಸೈಡ್ ಟ್ರೀಟ್ಮೆಂಟ್ ಮಾಡೋದಷ್ಟು ಸೂಕ್ತ ಅಲ್ಲ.
0: ಡಾಕ್ಟರ್, ಈಗ ಮಕ್ಕಳಲ್ಲಿ ಕಾಡುವಂತಹ ಅಂದ್ರೆ ಲೇಜಿ ಐ ಅಂತ ಹೇಳ್ತಾರೆ, ಆ ಸಮಸ್ಯೆಗೆ ಏನು ಪರಿಹಾರ ಅಥವಾ ಹೇಗೆ ಬರ್ತದೆ, ಅದರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡುವುದಾದ್ರೆ?
1: ಲೇಜಿ ಐ ಅಂದ್ರೆ ಅವರ ಆಂಬ್ಲಿಯೋಪಿಯಾ ಅಂತಾನೆ ಹೇಳ್ತೇವೆ. ಅದು ಯೂಶ್ವಲಿ ನಾನು ಹೇಳಿದಾಗಿ ಈ ಗ್ಲಾಸಸ್, ಶಾರ್ಟ್ ಸೈಡ್ನೆಸ್ ಅಥವಾ ಲಾಂಗ್ ಸೈಡ್ನೆಸ್ ಇರ್ಬೋದು, ಅವರಿಗೆ ಗ್ಲಾಸ್ ಇರ್ತದೆ. ಸೊ ಅವರಿಗೆ ಅದು ಸೂಕ್ತ ಸಮಯದಲ್ಲಿ ಚಿಕಿತ್ಸೆ ತಗೊಂಡು ಗ್ಲಾಸ್ ಹಾಕಿದ್ರೆ ಅದು ಅವರ ಕಣ್ಣಿನ ನರ ಏನುಂಟು ಅದು ಚೆನ್ನಾಗಿರ್ತದೆ. ಇನ್ ಕೇಸ್ ಅವರು ಹಾಕ್ಲಿಲ್ಲ ಅಂತಂದ್ರೆ, ಸೊ ಅಲ್ಲಿಂದ ಈಗ ವಾಟ್ ಎವರ್ ದೇ ಸಿ ಅದು ನಮ್ಮ ನರ, ಕಣ್ಣಿನ ನರ ಅದನ್ನು ಸೆನ್ಸ್ ಮಾಡಿ ಬ್ರೈನಿಗೆ ಸಪ್ಲೈ ಮಾಡ್ತದೆ. ಸೊ ಗ್ಲಾಸ್ ಹಾಕಿದ್ರೆ ಚೆನ್ನಾಗಿ ಕಾಣ್ತದೆ, ಸೊ ಬ್ರೈನಿಗೆ ಸೆನ್ಸೇಷನ್ ಹೋಗ್ತಾ ಇರ್ತದೆ. ಯಾವಾಗ ಅವರು ಹಾಕೋದಿಲ್ಲ ಗ್ಲಾಸ್, ಅವ್ರು ಕಡಿಮೆ ಕಾಣ್ತದೆ ಅವರಿಗೆ, ಸೊ ಬ್ಲರಿ ವಿಷನ್ ಇರ್ತದೆ, ಕ್ಲಿಯರ್ ಕಾಣಿಸೋದಿಲ್ಲ. ಸೊ ಅದೇ ಆ ದೃಷ್ಟಿಗೇನೆ ಕಣ್ಣಿನ ನರ ಸೆಟ್ ಆಗಿ ಹೋಗ್ತದೆ, ಅದು ಬ್ರೈನ್ ಸೆಟ್ ಆಗಿ ಹೋಗ್ತದೆ, ಇಂಪಲ್ಸ್ ಪಾಸ್ ಆಗೋದಿಲ್ಲ. ಸೊ ಇಂದ ಆವಾಗ ಅದು ಒಮ್ಮೆಲೆ ಅದು ಆಂಬ್ಲೋಪಿಯಾ ಅಥವಾ ನರಕ್ಕೆ ವೀಕ್ ಆಗಿಬಿಟ್ರೆ ಕಣ್ಣು, ಮತ್ತೆ ಎಷ್ಟೇ ಗ್ಲಾಸ್ ಮಾಡಿದ್ರು ಅವರಿಗೆ ಅದು ಸ್ಪಷ್ಟ ಕಾಣಲಿಕ್ಕಿಲ್ಲ. ಸೊ ಆ ಥರ ಆಂಬ್ಲೋಪಿಯಾ ಆಗೋದಕ್ಕಿಂತ ಮುಂಚೆನೆ ಅದಕ್ಕೆ ಒಂದು ಸೂಕ್ತ ಚಿಕಿತ್ಸೆ ತಗೊಂಡು ಗ್ಲಾಸ್ ಹಾಕಿ ಕಣ್ಣಿನ ನರವನ್ನು ಸಂರಕ್ಷಿಸಿಕೊಳ್ಳೋದು ಬೆಟರ್.
0: ಡಾಕ್ಟ್ರೆ, ಗ್ಲೂಕೋಮಾ ತಪಾಸಣೆ ಯಾಕೆ ಮಾಡಬೇಕು ಮತ್ತೆ ಅದು ಯಾರಿಗೆಲ್ಲ ಬರ್ತದೆ, ಅದರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡೋದಾದ್ರೆ?
1: ಗ್ಲೂಕೋಮಾ ಅನ್ನುವಂಥದ್ದು ಯೂಶ್ವಲಿ ಕಣ್ಣಿನ ಪ್ರೆಷರ್, ಕಣ್ಣಿನ ಒಳಗೆ ನಾನು ಪ್ರೆಷರ್ ಇರ್ತದೆ ಅದು ಜಾಸ್ತಿಯಾಗಿ, ಅದರಿಂದ ನರ ಸವಿಯುವಂಥದ್ದು. ಗ್ಲೂಕೋಮಾ ಟೆಸ್ಟ್ ನಮ್ಮಲ್ಲಿ ಸ್ಕ್ರೀನಿಂಗ್ ಆಗ್ತದೆ, ಅದಕ್ಕೆ ಯೂಶ್ವಲಿ ಅದನ್ನು ಫಸ್ಟ್ ಡ್ರಾಪ್ಸಿಂದನೇ ಅದನ್ನು ಸರಿ ಮಾಡಲಿಕ್ಕೆ ನೋಡ್ತೇವೆ. ಅದರಿಂದ ಕಣ್ಣು ಸವಿಯಿದ್ದವಾಗ ಅದು ಇಟ್ ಇಸ್ ಕಾಲ್ಡ್ ಸೈಲೆಂಟ್ ಕಿಲ್ಲರ್ ಗ್ಲೂಕೋಮಾ. ಯಾಕೆ ಅಂತಂದರೆ ಇನಿಷಿಯಲಿ ಜಸ್ಟ್ ಬ್ಲರ್ ಆಗ್ತದೆ ಅಷ್ಟೇ, ಸೊ ಅದು ಹೋಗ್ತಾ ಹೋಗ್ತಾ ಜಾಸ್ತಿ ಆದವಾಗ ಕಂಪ್ಲೀಟ್ ಬ್ಲೈಂಡ್ನೆಸ್ ಆಗ್ಬೋದು. ಬಟ್ ಒಮ್ಮೆ ಬ್ಲೈಂಡ್ನೆಸ್ ಆದರೆ ಅದನ್ನು ಮತ್ತೆ ರಿವರ್ಸ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ರುಟೀನ್ ಚೆಕಪ್ ಆಫ್ಟರ್ 20 ಇಯರ್ಸ್ ಆಫ್ ಏಜ್ ಆಫ್ 15 ಹೇಳಿದ್ನಲ್ಲ ಇಯರ್ಲಿ ಒಮ್ಮೆ 15-20 ಇಯರ್ಸ್ ಆದಮೇಲೆ ಅವ್ರು ರುಟೀನ್ ಆಗಿ ಚೆಕಪ್ ಮಾಡಿಸ್ಕೋಬೋದು. ನಾವು ಕಣ್ಣಿನ ಪ್ರೆಷರ್ ನೋಡಿ ಜಾಸ್ತಿ ಇದ್ದರೆ ಅಥವಾ ಜಾಸ್ತಿ ಇಲ್ಲ ಅಂತಂದ್ರೂ ಜಸ್ಟ್ ಒಮ್ಮೆ ನರ ಒಮ್ಮೆ ನೋಡ್ತೇವೆ, ನರ ಚೆನ್ನಾಗಿತ್ತು ಮತ್ತು ಪ್ರೆಷರ್ ನಾರ್ಮಲ್ ಉಂಟು ಅಂತಂದರೆ ಅದಕ್ಕೆ ತಪ್ಪಾದರೆ ಏನಾದರೂ ಬೇಗ ನಮಗೆ ಸಸ್ಪೇಷಿಯಸ್ ಅಂದ್ಕೊಂಡು ಗ್ಲೂಕೋಮಾ ಉಂಟು ಅಂತಂದರೆ ವಿಜುವಲ್ ಫಂಕ್ಷನ್ ಟೆಸ್ಟ್ ಅಂತ ಬರ್ತದೆ, ಎಷ್ಟು ಕಾಣ್ತದೆ ಅಂತ ಒಂದು ಟೆಸ್ಟ್ ಬರ್ತದೆ. ಮತ್ತು OCT ಆಪ್ಟಿಕಲ್ ಕೊರೆನ್ಸ್ ಟೊಮೊಗ್ರಫಿ ಅಂತ ಕಣ್ಣಿನ ನರದ ಒಂದು ಟೆಸ್ಟ್, ಅದೆರಡು ಮಾಡಿ ಅದೆರಡು ಟೆಸ್ಟಿಂದ ಮತ್ತು ಕಣ್ಣಿನ ಪ್ರೆಷರ್ ಇದು ಮೂರನ್ನು ನಾವು ನೋಡಿ ಅದನ್ನು ಅದರಲ್ಲಿ ಸಮಸ್ಯೆ ಉಂಟಾ ಇಲ್ಲ ಅಂತ ನೋಡಿ ಅದ್ರ ಮೇಲೆ ನಾವು ಡಿಸೈಡ್ ಮಾಡ್ತೇವೆ ಗ್ಲೂಕೋಮಾ ಇಲ್ಲ ಅಂತ. ಇಫ್ ಇದ್ದರೆ ಫಸ್ಟ್ ಇನಿಷಿಯಲ್ ನಾವು ವಿಲ್ ಸ್ಟಾರ್ಟ್ ವಿತ್ ಡ್ರಾಪ್ಸ್ ಅಂತ ಹಾಗೆ ಪ್ರೆಷರ್ ಕೊಟ್ಟು ಆ ಪ್ರೆಷರಲ್ಲಿ ಅದನ್ನು ಮೇಂಟೈನ್ ಮಾಡಲಿಕ್ಕೆ ಹೇಳ್ತೇವೆ, ಅದರಿಂದ ನರ ಸವಿಯುವುದಿಲ್ಲ. ಹಾಗೆ ಮತ್ತೆ ಅವರು ಇಯರ್ಲಿ 6 ಮಂತ್ ಒಮ್ಮೆ, ಇನ್ ಕೇಸ್ ಗ್ಲೋಕೋಮಾ ಡಯಾಗ್ನೋಸ್ ಆದರೆ ಅವರಿ 6th ಮಂತ್ ಒಮ್ಮೆ ಅವರು ಅದನ್ನು ಚೆಕ್ ಮಾಡಿಸ್ಕೊಳ್ತಾ ಇರಬೇಕಾಗ್ತದೆ. ಮಂತ್ಲಿ ಪ್ರೆಷರ್ ಚೆಕ್ ಮಾಡಿಸ್ಕೋಬೇಕು. ಬಟ್ ಅದೇ VFT ಮತ್ತು OCT ಅಂತ ಏನಂದ್ರೆ ಅದನ್ನೊಂದು 3-6 ಮಂತ್ಸ್ ಒಮ್ಮೆ ಚೆಕ್ ಮಾಡಿಸ್ಕೋಬೇಕಾಗ್ತದೆ ಅವರು ಅದನ್ನು.
0: ಡಾಕ್ಟ್ರೇ, ಇಷ್ಟು ಹೊತ್ತು ಕಣ್ಣಿಗೆ ಬರುವಂಥ ಸಾಮಾನ್ಯ ಕಾಯಿಲೆಗಳಾಗಿರ್ಬೋದು, ಕಣ್ಣಿನ ಆರೋಗ್ಯವನ್ನು ಕಾಪಾಡಿಕೊಳ್ಳುವ ಬಗ್ಗೆ, ಕಣ್ಣಿನ ಚಿಕಿತ್ಸಾ ವಿಭಾಗದ ಕುರಿತಾಗಿ ಹೀಗೆ ಅನೇಕ ಮಾಹಿತಿಯನ್ನು ನಮ್ಮ ಕೆಳಗರಿಗೆ ಹಂಚಿಕೊಂಡಿದ್ದೀರಿ. ಇಷ್ಟು ಹೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿ ಮಾಹಿತಿಯನ್ನು ನೀಡಿದ್ದಕ್ಕಾಗಿ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಡಾಕ್ಟ್ರೇ.
1: ಥ್ಯಾಂಕ್ ಯು ಸೋ ಮಚ್.

0: ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಇದೇ ಜೂನ್ 28 ಭಾನುವಾರ ಬೆಳಿಗ್ಗೆ 8 ಗಂಟೆಯಿಂದ ಸಂಜೆ 5 ಗಂಟೆಯವರೆಗೆ 5 ವರ್ಷದೊಳಗಿನ ಮಕ್ಕಳಿಗೆ 2 ಹನಿ ಪೋಲಿಯೋ ಲಸಿಕೆ ಹಾಕಿಸಿ. ನಿಮ್ಮ ಹತ್ತಿರದ ಸರ್ಕಾರಿ ಆಸ್ಪತ್ರೆಗಳು, ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು, ಅಂಗನವಾಡಿ ಕೇಂದ್ರಗಳು ಮತ್ತು ವಿಶೇಷ ಪಲ್ಸ್ ಪೋಲಿಯೋ ಬೂತ್ಗಳಲ್ಲಿ ಈ ಭಾನುವಾರ ಲಸಿಕೆ ಹಾಕಿಸಲು ಮರೆಯಬೇಡಿ. ಜನಹಿತಕ್ಕಾಗಿ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ನಿಂದ ಈ ಪ್ರಕಟಣೆ. ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಒಂದುವೇ ಜೂನ್ 28 ಐತಾರದಾನಿ ಕಾಂಡೆ ಎಣ್ಮ ಗಂಟೆದು ಬಯ್ಯ 5 ಗಂಟೆ ಮುಟ್ಟ 5 ವರ್ಷದುಲಾಯದ ಜೋಕ್ಲೆಗ್ ರಡ್ಡಪನಿ ಪೋಲಿಯೋ ಲಸಿಕೆ ಪಾಡ್ಯರೆ ಮರಪುರ್ಚಿ. ನಿಕ್ಲಿನ ಕೈತಲದ ಸರ್ಕಾರಿ ಆಸ್ಪತ್ರೆ, ಪ್ರಾಥಮಿಕ ಆರೋಗ್ಯ ಕೇಂದ್ರ, ಅಂಗನವಾಡಿ ಕೇಂದ್ರ ಬೊಕ್ಕ ವಿಶೇಷ ಪಲ್ಸ್ ಪೋಲಿಯೋ ಬೂತುಡು ಈ ಐತಾರ ಲಸಿಕೆ ಪಾಡ್ಪವರ ಮರಪುರ್ಚಿ. ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ಹಿಡಿದು ಈ ಪ್ರಕಟಣೆ.
1: ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ ಪಿ, ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು, ಸ್ವಾಯತ್ತ ಉಜಿರೆ. ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ನಲ್ಲಿ ಇಲ್ಲಿನ ಜನಸಮುದಾಯದ ಭಾಷೆಯಲ್ಲಿ ವೈವಿಧ್ಯಮಯ ಕಾರ್ಯಕ್ರಮಗಳು ನಿರಂತರವಾಗಿ ಪ್ರಸಾರವಾಗುತ್ತಿವೆ. ಇದು ಎಸ್ಡಿಎಂ ಶಿಕ್ಷಣ ಸಂಸ್ಥೆಯು ಸಮಾಜಕ್ಕೆ ಸೇವಾ ರೂಪದಲ್ಲಿ ನೀಡುತ್ತಿರುವ ಒಂದು ಅಮೂಲ್ಯವಾದ ಸಾಮುದಾಯಿಕ ಕೊಡುಗೆಯಾಗಿದೆ. ನಮ್ಮ ಈ ಬಾನುಲಿಯು ಕೇವಲ ಮನರಂಜನೆಗೆ ಸೀಮಿತವಾಗದೆ ಶಿಕ್ಷಣ, ಆರೋಗ್ಯ, ಸಾಮಾಜಿಕ ಅರಿವು ಮತ್ತು ಈ ರೀತಿಯ 10 ಹಲವು ಉಪಯುಕ್ತ ಮಾಹಿತಿಗಳ ಹಂಚಿಕೆಗೆ ವೇದಿಕೆಯಾಗಿದೆ. ಅಷ್ಟೇ ಅಲ್ಲದೆ ನಮ್ಮ ಮಣ್ಣಿನ ಸೊಗಡಿನ ಸ್ಥಳೀಯ ಭಾಷೆಗಳಲ್ಲಿ ಸಾಂಸ್ಕೃತಿಕ ವೈವಿಧ್ಯತೆಯನ್ನು ಬಿತ್ತರಿಸುತ್ತಿರುವ ಈ ಭಾಗದ ಏಕೈಕ ಮತ್ತು ಪ್ರಬಲ ಮಾಧ್ಯಮ ಇದಾಗಿದೆ. ವಿಶೇಷವಾಗಿ ಬೆಳ್ತಂಗಡಿಯ ಜನತೆ ಸಮುದಾಯ ಬಾನುಲಿಯ ಕಾರ್ಯಕ್ರಮಗಳಲ್ಲಿ ಉತ್ಸಾಹದಿಂದ ಭಾಗವಹಿಸಿ ತಮ್ಮ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳುವುದರ ಜೊತೆಗೆ ನಮಗೆ ನಿರಂತರ ಸಹಕಾರ ಮತ್ತು ಅಮೂಲ್ಯವಾದ ಸಲಹೆಗಳನ್ನು ನೀಡುತ್ತಾ ನಿಮ್ಮ ಈ ಪ್ರೀತಿ ಮತ್ತು ಪ್ರೋತ್ಸಾಹವೇ ನಮ್ಮ ಕಾರ್ಯಕ್ರಮಗಳ ಯಶಸ್ಸಿಗೆ ಶಕ್ತಿ. ಸದಾ ಕೇಳುತ್ತೀರಿ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
2: ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸತೀಶ್ ಚಂದ್ರ ಎಸ್, ಕಾರ್ಯದರ್ಶಿ, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ಉಜಿರೆ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
3: ಎಲ್ಲರಿಗೂ ನಮಸ್ಕಾರ. ನಾನು ಹರೀಶ್ ಪೂಂಜಾ, ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕ. ಉಜಿರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಈಗ ಮತ್ತಷ್ಟು ವಿನೂತನ ಕಾರ್ಯಕ್ರಮಗಳ ಮೂಲಕ ನಿಮ್ಮನ್ನು ತಲುಪಲಿದೆ. ಜನ ಸಮುದಾಯದ ಧ್ವನಿಯಾಗಿ ಮಾಹಿತಿ, ಶಿಕ್ಷಣ, ಆರೋಗ್ಯ, ಸ್ಥಳೀಯ ಸಂಸ್ಕೃತಿ ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ನೀಡಲಿದೆ. ಎಲ್ಲಾ ಕಾರ್ಯಕ್ರಮಗಳನ್ನು ಕೇಳಿ ಆನಂದಿಸಿರಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಇದು ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 ಎಫ್ಎಂ. ಸವಿಗಾನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಸಂತೋಷ್ ಪಿಕ್ಕಡವ. ಮನಸ್ಸಿಗೆ ಮುದ ನೀಡುವ, ನೆನಪುಗಳನ್ನು ಮತ್ತೆ ಜೀವಂತಗೊಳಿಸುವ ಕನ್ನಡ ಚಿತ್ರರಂಗದ ಆಯ್ದ ಸಮುದ್ರ ಗೀತೆಗಳೊಂದಿಗೆ ಈ ತಂಪಿನ ವಾತಾವರಣದ ಜೊತೆಗೆ ಇನ್ನೊಂದು ಅರ್ಧ ತಾಸು ಕಳೆಯೋಣ. ಇದೀಗ ಮೊದಲನೆಯದಾಗಿ ಇತ್ತೀಚೆಗೆ ಕನ್ನಡ ಚಿತ್ರರಂಗದಲ್ಲಿ ಅಪಾರ ಜನಪ್ರಿಯತೆ ಪಡೆದ ಒಂದು ಮಧುರ ಪ್ರೇಮಗೀತೆ, ಕೃಷ್ಣಂ ಪ್ರಣಯಸಖೆ ಚಿತ್ರದ ದ್ವಾಪರ. ಈ ಗೀತೆಗೆ ಸಾಹಿತ್ಯ ಬರೆದಿದ್ದಾರೆ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್, ಸಂಗೀತ ನೀಡಿದ್ದಾರೆ ಅರ್ಜುನ್ ಜನ್ಯ. ಈ ಹಾಡನ್ನು ತನ್ನ ಸುಮಧುರ ಕಂಠದಲ್ಲಿ ಹಾಡಿದ್ದಾರೆ ಜಸ್ಕರಣ್ ಸಿಂಗ್. ಹಾಗಾದರೆ ಇನ್ನೇನು, ಈ ಹಾಡನ್ನು ಕೇಳೋಣ ಅಲ್ವಾ?

ನೀವು ಕೇಳ್ತಾ ಇದ್ದೀರಿ ರೇಡಿಯೋ ನಿನಾದ 90.4 FM. ಕೃಷ್ಣಂ ಪ್ರಣಯಸಖಿ ಚಿತ್ರದ ಹಾಡನ್ನು ಕೇಳಿದ್ದೀರಿ. ಈಗ ಕೋಟಿಗುಬ್ಬಾತ್ರಿ ಚಿತ್ರದ ನೀ ಕೋಟಿಯಲ್ಲಿ ಒಬ್ಬನೇ ಎಂಬ ಮಧುರ ಭಾವನೆಗಳನ್ನು ಪ್ರೀತಿಯಲ್ಲಿ ವ್ಯಕ್ತಪಡಿಸುವ ಯೋಗರಾಜ್ ಭಟ್ ಅವರ ಸಾಹಿತ್ಯದ ಗೀತೆ. ಈ ಗೀತೆಗೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ ಅರ್ಜುನ್ ಜನ್ಯ. ಈ ಗೀತೆಯನ್ನು ಹಾಡಿದ್ದಾರೆ ಖ್ಯಾತ ಗಾಯಕಿ

ಯೋಗರಾಜ್ ಭಟ್ ಸಾಹಿತ್ಯದ ಕೋಟಿ ಗುಬ್ಬಾತಿ ಚಿತ್ರದ ಹಾಡನ್ನು ಕೇಳಿದ್ದೀರಿ. ಇದೀಗ ಕೃಷ್ಣಂ ಪ್ರಣಯಸಖಿ ಚಿತ್ರದಿಂದ ಕವಿರಾಜ ಅವರ ಸಾಹಿತ್ಯದ ಖ್ಯಾತ ಗಾಯಕರಾದ ಸೋನು ನಿಗಮ್ ಮತ್ತು ಚಿನ್ಮಯಿ ಶ್ರೀಪಾದ ಅವರ ಮನಮೋಹಕ ಕಂಠಸಿರಿಯಲ್ಲಿ ಮೂಡಿಬಂದ ಅರ್ಜುನ್ ಜನ್ಯ ಸಂಗೀತದ ಒಂದು ಗೀತೆಯನ್ನು ಕೇಳೋಣ.

ನೀವು ಕೇಳ್ತಾ ಇದ್ದೀರಿ ರೇಡಿಯೋ ನಿನಾದ 90.4 FM. ಕವಿರಾಜ್ ಅವರ ಸಾಹಿತ್ಯದ ಕೃಷ್ಣಂ ಪ್ರಣಯಸಖಿ ಚಿತ್ರದ ಹಾಡನ್ನು ಕೇಳಿದಿರಿ. ಇದೀಗ ನೀವು ಕೇಳಲಿರುವ ಗೀತೆ ಲವ್ 360 ಚಿತ್ರದಿಂದ ಶಶಾಂಕ್ ಅವರ ಸಾಹಿತ್ಯದ ಅರ್ಜುನ್ ಜನ್ಯ ಸಂಗೀತ ನಿರ್ದೇಶನದಲ್ಲಿ ಮೂಡಿಬಂದ, ಗಾಯಕ ಸಂಚಿತ್ ಹೆಗ್ಡೆ ಅವರ ಸುಮಧುರ ಕಂಠದಲ್ಲಿ ಮೂಡಿಬಂದ ಗೀತೆ.

ನೀವು ಕೇಳ್ತಾ ಇದ್ದೀರಿ ರೇಡಿಯೋ ನಿನಾದ 90.4 FM. ಇದೀಗ ಕೊನೆಯದಾಗಿ ರೈಮೋ ಚಿತ್ರದ ಕವಿರಾಜ ಅವರ ಸಾಹಿತ್ಯದಲ್ಲಿ ಮೂಡಿಬಂದ ಗೀತೆ. ಈ ಗೀತೆಯನ್ನು ಹಾಡಿದ್ದಾರೆ ಖ್ಯಾತ ಗಾಯಕಿ ಶ್ರೇಯಾ ಘೋಷಲ್. ಸಂಗೀತ ನೀಡಿದ್ದಾರೆ

ಇಲ್ಲಿಯವರೆಗೆ ಸವಿಗಾನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿದ್ದೀರಿ. ಇದೇ ರೀತಿಯ ಮತ್ತಷ್ಟು ಮಧುರ ಗೀತೆಗಳ, ಸಂಗೀತದ ಸುಂದರ ನೆನಪುಗಳ ಹಾಗೂ ಹೊಸ ಅನುಭವಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನಗುತ್ತಿರಿ, ಸಂತೋಷವಾಗಿರಿ, ಆರೋಗ್ಯವಾಗಿರಿ, ಒಳ್ಳೆಯ ಸಂಗೀತವನ್ನು ಕೇಳುತ್ತಾ ಜೀವನವನ್ನು ಸವಿಯಿರಿ. ನಾನು ನಿಮ್ಮ ಸ್ನೇಹಿತ ಸಂತೋಷ್ ಪಿ ಕಡಬ. ಇದು ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ. ಶುಭ ದಿನ.

0: ಮಾತ್ರಗಳ ನಮಸ್ಕಾರ. ಯಾನ ಶ್ರೀಮತಿ ಹೇಮಾವತಿ ಹೆಗಡೆ, ಧರ್ಮಸ್ಥಳ, ಉಜಿರೆದ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿದ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ ಅವು ಹೊಸ ಕಾರ್ಯಕ್ರಮ ಅಲ್ಲೇನ ಮಲ್ತೊಂದುರ್ಲೇರ್ ಇರಿದ ಬಾರಿ ಸಂತೋಷ ಅಂಡ್ ಅಕ್ಕಿನ ಈ ಪ್ರಯತ್ನಕ ಯಶಸ್ಸಾವಡನ್ನು ಪ್ರಾರ್ಥಿಸ.
1: ಎಲ್ಲರಿಗೂ ನಮಸ್ಕಾರ. ನಾನು ಹರ್ಷೇಂದ್ರ ಕುಮಾರ್, ಧರ್ಮಸ್ಥಳ SDM ಎಜುಕೇಶನ್ ಸಂಸ್ಥೆಯ ಮುಖ್ಯ ಕಾರ್ಯದರ್ಶಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಇದೇ ಜೂನ್ 28 ಭಾನುವಾರ ಬೆಳಿಗ್ಗೆ 8 ಗಂಟೆಯಿಂದ ಸಂಜೆ 5 ಗಂಟೆಯವರೆಗೆ 5 ವರ್ಷದೊಳಗಿನ ಮಕ್ಕಳಿಗೆ 2 ಹನಿ ಪೋಲಿಯೋ ಲಸಿಕೆ ಹಾಕಿಸಿ. ನಿಮ್ಮ ಹತ್ತಿರದ ಸರ್ಕಾರಿ ಆಸ್ಪತ್ರೆಗಳು, ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು, ಅಂಗನವಾಡಿ ಕೇಂದ್ರಗಳು ಮತ್ತು ವಿಶೇಷ ಪಲ್ಸ್ ಪೋಲಿಯೋ ಬೂತ್ಗಳಲ್ಲಿ ಈ ಭಾನುವಾರ ಲಸಿಕೆ ಹಾಕಿಸಲು ಮರೆಯಬೇಡಿ. ಜನಹಿತಕ್ಕಾಗಿ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ಈ ಪ್ರಕಟಣೆ. ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಒಂದುವೇ ಜೂನ್ 28 ಐತಾರದಾನಿ ಕಾಂಡೆ ಎಣ್ಮಗಂಟೆದು ಬಯ್ಯ 5 ಗಂಟೆ ಮುಟ್ಟ 5 ವರ್ಷದುಲಾಯದ ಜೋಕ್ಲಿಗ್ ರಡ್ಡಪಣಿ ಪೋಲಿಯೋ ಲಸಿಕೆ ಪಾಡ್ಯರೆ ಮರಪೊರ್ಚಿ. ನಿಕ್ಲಿನ ಕೈತಲದ ಸರ್ಕಾರಿ ಆಸ್ಪತ್ರೆ, ಪ್ರಾಥಮಿಕ ಆರೋಗ್ಯ ಕೇಂದ್ರ, ಅಂಗನವಾಡಿ ಕೇಂದ್ರ ಬೊಕ್ಕ ವಿಶೇಷ ಪಲ್ಸ್ ಪೋಲಿಯೋ ಬೂತುಡು ಈ ಐತಾರ ಲಸಿಕೆ ಪಾಡ್ಪವರ ಮರಪೊರ್ಚಿ. ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ಈ ಪ್ರಕಟಣೆ.
1: ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ ಪಿ, ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು, ಸ್ವಾಯತ್ತ ಉಜಿರೆ. ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ನಲ್ಲಿ ಇಲ್ಲಿನ ಜನಸಮುದಾಯದ ಭಾಷೆಯಲ್ಲಿ ವೈವಿಧ್ಯಮಯ ಕಾರ್ಯಕ್ರಮಗಳು ನಿರಂತರವಾಗಿ ಪ್ರಸಾರವಾಗುತ್ತಿವೆ. ಇದು ಎಸ್ಡಿಎಂ ಶಿಕ್ಷಣ ಸಂಸ್ಥೆಯು ಸಮಾಜಕ್ಕೆ ಸೇವಾ ರೂಪದಲ್ಲಿ ನೀಡುತ್ತಿರುವ ಒಂದು ಅಮೂಲ್ಯವಾದ ಸಾಮುದಾಯಿಕ ಕೊಡುಗೆಯಾಗಿದೆ. ನಮ್ಮ ಈ ಬಾನುಲಿಯು ಕೇವಲ ಮನರಂಜನೆಗೆ ಸೀಮಿತವಾಗದೆ ಶಿಕ್ಷಣ, ಆರೋಗ್ಯ, ಸಾಮಾಜಿಕ ಅರಿವು ಮತ್ತು ಈ ರೀತಿಯ 10 ಹಲವು ಉಪಯುಕ್ತ ಮಾಹಿತಿಗಳ ಹಂಚಿಕೆಗೆ ವೇದಿಕೆಯಾಗಿದೆ. ಅಷ್ಟೇ ಅಲ್ಲದೆ ನಮ್ಮ ಮಣ್ಣಿನ ಸೊಗಡಿನ ಸ್ಥಳೀಯ ಭಾಷೆಗಳಲ್ಲಿ ಸಾಂಸ್ಕೃತಿಕ ವೈವಿಧ್ಯತೆಯನ್ನು ಬಿತ್ತರಿಸುತ್ತಿರುವ ಈ ಭಾಗದ ಏಕೈಕ ಮತ್ತು ಪ್ರಬಲ ಮಾಧ್ಯಮ ಇದಾಗಿದೆ. ವಿಶೇಷವಾಗಿ ಬೆಳ್ತಂಗಡಿಯ ಜನತೆ ಸಮುದಾಯ ಬಾನುಲಿಯ ಕಾರ್ಯಕ್ರಮಗಳಲ್ಲಿ ಉತ್ಸಾಹದಿಂದ ಭಾಗವಹಿಸಿ ತಮ್ಮ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳುವುದರ ಜೊತೆಗೆ ನಮಗೆ ನಿರಂತರ ಸಹಕಾರ ಮತ್ತು ಅಮೂಲ್ಯವಾದ ಸಲಹೆಗಳನ್ನು ನೀಡುತ್ತಾ ನಿಮ್ಮ ಈ ಪ್ರೀತಿ ಮತ್ತು ಪ್ರೋತ್ಸಾಹವೇ ನಮ್ಮ ಕಾರ್ಯಕ್ರಮಗಳ ಯಶಸ್ಸಿಗೆ ಶಕ್ತಿ. ಸದಾ ಕೇಳುತ್ತೀರಿ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
2: ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸತೀಶ್ ಚಂದ್ರ ಎಸ್, ಕಾರ್ಯದರ್ಶಿ, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ಉಜಿರೆ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಹಲೋ ಹಾಯ್ ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಎಸ್ಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಆರ್ಜಿ ಹರ್ಷಿತಾ ಶಿಶಿರಾ.

ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದತರಂಗ. ನಾನು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಖುಷಿ ಖಜಾನೆ ಕಾರ್ಯಕ್ರಮಕ್ಕೆ ಎಲ್ರಿಗೂ ಹಾರ್ಟ್ಫುಲ್ ವೆಲ್ಕಮ್. ಇವತ್ ನಾನು ನಮ್ಮೆಲ್ಲರ ಲೈಫ್ನಲ್ಲೂ ನಾವು ಎಷ್ಟೇ ಅವಾಯ್ಡ್ ಮಾಡಬೇಕು ಅಂದರೂ ಮತ್ತೆ ಯಾವುದಾದ್ರೂ ರೂಪದಲ್ಲಾದರೂ ನಮ್ಮ ಜೀವನಕ್ಕೆ ರೀಎಂಟ್ರಿ ಕೊಡೋ ಪ್ಲಾಸ್ಟಿಕ್ ಬಗ್ಗೆ ಮಾತಾಡ್ತಿದ್ದೀನಿ. ಪ್ಲಾಸ್ಟಿಕ್ಕನ್ನು ಅಲೆಕ್ಸಾಂಡರ್ ಪಾರ್ಕಿಸ್ ಅನ್ನೋ ವ್ಯಕ್ತಿ 1856 ಫಸ್ಟ್ ಟೈಮ್ ಕಂಡುಹಿಡಿತಾನೆ. ಅದಾದ್ಮೇಲೆ ಪ್ಲಾಸ್ಟಿಕ್ಕನ್ನು ಬಾಟಲ್ಗಳಲ್ಲಿ, ವೆಹಿಕಲ್ಸ್ ಪಾರ್ಟ್ಗಳಲ್ಲಿ, ಎಲೆಕ್ಟ್ರಾನಿಕ್ ಗೆಜೆಟ್ಗಳಲ್ಲಿ ಕೂಡ ಬಳಸೋದಕ್ಕೆ ಶುರು ಮಾಡ್ತಾರೆ. ಪ್ಲಾಸ್ಟಿಕ್ ಮನುಷ್ಯನ ಒನ್ ಆಫ್ ದ ಗ್ರೇಟೆಸ್ಟ್ ಇನ್ವೆನ್ಷನ್ ಅಂದ್ರೆ ನೀವು ನಂಬಲೇಬೇಕು. ಅತಿಯಾದ ಜವಾಬ್ದಾರಿ ಇಲ್ಲದ ಬಳಕೆ ಮತ್ತೆ ಪ್ಲಾಸ್ಟಿಕ್ನ ದುರುಪಯೋಗ ಇವತ್ತು ಪ್ರಕೃತಿಯ ನಾಶದ ಮೂಲ ಕಾರಣವಾಗಿದೆ. ಸದುಪಯೋಗಕ್ಕಾಗಿ ಬಳಕೆಗೆ ತಂದ ಈ ಪ್ಲಾಸ್ಟಿಕ್ ಇವತ್ತು ಪ್ರಕೃತಿಯನ್ನೇ ತೊಂದರೆಗೆ ತಳ್ತಾ ಇದೆ. ಹಾಗಾದ್ರೆ ಪ್ಲಾಸ್ಟಿಕ್ ಬಳಕೆ ಕಡಿಮೆ ಆಗೋದಕ್ಕೆ ಏನು ದಾರಿನೇ ಇಲ್ವಾ? ಇದೆ. ಅದೇನು ಅಂತ ಮುಂದೆ ಹೇಳ್ತೀನಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದತರಂಗ.

ವೆಲ್ಕಮ್ ಬ್ಯಾಕ್ ಕೇಳುಗರೆ. ನೀವು ಕೇಳ್ತಿರೋದು ರೇಡಿಯೋ ನಿನಾದ 90.4 FM. ನಾನ್ ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಪ್ಲಾಸ್ಟಿಕ್ ಅನ್ನ ಜಾಸ್ತಿ ಬಳಸಿದ್ರೆ ಮನುಷ್ಯನಿಗೆ, ಪ್ರಕೃತಿಗೆ ಅಲ್ಲದೆ ಪ್ರಾಣಿ ಪಕ್ಷಿಗಳಿಗೂ ತೊಂದರೆ ಇದೆ. ಇದು ಗೊತ್ತಿದ್ರೂ ನಾವದನ್ನ ಬಳಸೋದು ನಿಲ್ಲಿಸೋದೇ ಇಲ್ಲ. ಸೊ ನಾನಿವಾಗ ಪ್ಲಾಸ್ಟಿಕ್ ಬದಲು ಯಾವ ವಸ್ತುಗಳನ್ನ ಬಳಸ್ಬೋದು ಅಂತ ಹೇಳ್ತೀನಿ. ಯಾವ್ದಾದ್ರೂ ಮದುವೆ ಫಂಕ್ಷನ್ ಇದ್ರೆ ನಮ್ಮ ಮೊದಲ ಪ್ರಯಾರಿಟಿ ಪ್ಲಾಸ್ಟಿಕ್. ಪ್ಲಾಸ್ಟಿಕ್ ಕಪ್ಸ್, ಪ್ಲಾಸ್ಟಿಕ್ ತಟ್ಟೆ ಮತ್ತೆ ಪ್ಲಾಸ್ಟಿಕ್ ಚೀಲ ಇವುಗಳಿಗೇನೆ. ಇದನ್ನೆಲ್ಲ ಬಳಸೋ ಬದಲು ನಾವು ಊಟಕ್ಕೆ ಹಾಳೆ ತಟ್ಟೆ, ಪ್ಲಾಸ್ಟಿಕ್ ಗ್ಲಾಸ್ ಬದಲು ಪೇಪರ್ ಗ್ಲಾಸ್ ಅಥವಾ ಸ್ಟೀಲ್ ಗ್ಲಾಸ್ ನ ಬಳಸಬಹುದು. ಪ್ಲಾಸ್ಟಿಕ್ ಚೀಲದ ಬದಲು ಬಟ್ಟೆಯ ಚೀಲಗಳನ್ನ ಬಳಸಬಹುದು. ಇದು ಕೇವಲ ಮದುವೆ ಮನೆ ಅಥವಾ ಬೇರೆ ಫಂಕ್ಷನ್ಗಳಲ್ಲಿ ಮಾತ್ರ ಅಲ್ಲ, ನಮ್ಮ ಡೈಲಿ ಲೈಫ್ ನಲ್ಲಿ ಕೂಡ ಬಳಸಿ ಸ್ವಲ್ಪ ಸ್ವಲ್ಪನೇ ಪ್ಲಾಸ್ಟಿಕ್ ನ ಅವಾಯ್ಡ್ ಮಾಡಬೇಕು. ಸರಿ, ಹಾಗಿದ್ರೆ ಮಾತು ಮುಂದುವರಿಸೋಣ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ವೆಲ್ಕಮ್ ಬ್ಯಾಕ್ ಟು ದಿ ಶೋ. ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM. ನಾನು ನಿಮ್ಮ ಆರ್ ಜೆ ಹರ್ಷಿತಾ ಶಿಶಿಲ. ತುಂಬಾ ಕಡೆ ಪ್ಲಾಸ್ಟಿಕ್ ನ ಎಸೆಯಲ್ಲ, ಬದಲಾಗಿ ಪ್ಲಾಸ್ಟಿಕ್ ಅನ್ನ ನಾಶ ಮಾಡಬೇಕು ಅಂತ ಸುಟ್ಟು ಹಾಕ್ಬಿಡ್ತಾರೆ. ಆದ್ರೆ ಇದರಿಂದ ನಾಶ ಆಗೋದು ಪ್ಲಾಸ್ಟಿಕ್ ಅಲ್ಲ, ಪ್ರಕೃತಿ ಮತ್ತೆ ಮನುಷ್ಯನೇ. ಯಾಕಂದ್ರೆ ಪ್ಲಾಸ್ಟಿಕ್ ಸುಟ್ಟಾಗ ಅದರಿಂದ ಬರೋ ಹೊಗೆ ಮನುಷ್ಯನಿಗೆ ಉಸಿರಾಟದ ಸಮಸ್ಯೆ ಜೊತೆ ಕ್ಯಾನ್ಸರ್ನಂತಹ ಮಾರಕ ರೋಗಗಳನ್ನು ಕೂಡ ತರುತ್ತೆ. ನಾವು ಅಲ್ಲಲ್ಲಿ ಪ್ಲಾಸ್ಟಿಕ್ ಎಸೆಯೋದ್ರಿಂದ ಪಾಪ ಮೂಕ ಪ್ರಾಣಿಗಳು ಅವುಗಳನ್ನು ತಿಂದು ತೊಂದರೆ ಅನುಭವಿಸ್ತವೆ. ಮತ್ತೆ ಪ್ಲಾಸ್ಟಿಕ್ ನದೀಲಿ ಸೇರ್ಕೊಂಡು ನದೀಲಿರೋ ಜಲಚರ ಜೀವಿಗಳಿಗೂ ಕೂಡ ತೊಂದರೆ ಆಗ್ತಿದೆ. ಇದನ್ನ ಬುದ್ಧಿಜೀವಿ ಆಗಿರೋ ಮನುಷ್ಯ ಅರ್ಥ ಮಾಡ್ಕೋಬೇಕು. ಇದ್ರ ಬಗ್ಗೆ ಇನ್ನಷ್ಟು ಮಾತಾಡೋದಿದೆ, ಅದಕ್ಕಿಂತ ಮುಂಚೆ ಒಂದು ಸಾಂಗ್ ಬರ್ತಿದೆ, ಕೇಳ್ಕೊಂಡು ಬನ್ನಿ.

ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಿರೋದು ರೇಡಿಯೋ ನಿನಾದ 90.4 FM. ನಾನು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿರ. ಎಸ್, ಪ್ಲಾಸ್ಟಿಕ್ ಇವಾಗ ಯಾವ ರೀತಿ ಮನುಷ್ಯನ ಆವರಿಸಿದೆ ಅಂದ್ರೆ, ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲ್ಗೋ ತನಕನು ಎಲ್ಲಾನು ಪ್ಲಾಸ್ಟಿಕ್ ಆಗೋಗ್ಬಿಟ್ಟಿದೆ. ನಾವು ಕುಡಿಯೋ ನೀರು ಕೂಡ ಪ್ಲಾಸ್ಟಿಕ್ ಬಾಟಲ್ನಲ್ಲೇ ಕುಡಿಯೋದು. ನಾವು ಮಾಡೋ ಊಟನು ಪ್ಲಾಸ್ಟಿಕ್ ತಟ್ಟೆಯಲ್ಲೇ ಆಗಬೇಕು. ಹಾಕೋ ಚಪ್ಪಲಿಯಿಂದ ಹಿಡಿದು ತಿನ್ನೋ ಚಿಪ್ಸ್ ಪ್ಯಾಕೆಟ್ ವರೆಗೂ ಎಲ್ಲಾನು ಪ್ಲಾಸ್ಟಿಕ್. ದಿನದಲ್ಲಿ ಒಮ್ಮೆ ಅಂಗಡಿಗೆ ಹೋದ್ರೆ ಸಾಕು, ಪ್ಲಾಸ್ಟಿಕ್ ರಾಶಿನೇ ಮನೆಗೆ ಬಂದ್ಬಿಡುತ್ತೆ. ಸೊ ನಾವು ಅಂಗಡಿಗೆ ಹೋಗುವಾಗ ಒಂದು ಬಟ್ಟೆಯ ಸೀಲ ಹಿಡ್ಕೊಂಡು ಹೋದ್ರೆ ಅದೆಷ್ಟೋ ಪ್ಲಾಸ್ಟಿಕ್ನ ಅವಾಯ್ಡ್ ಮಾಡ್ಬೋದು. ಸೊ ನಾನು ಅವಾಗಲೇ ಹೇಳಿದೆ, ಪ್ಲಾಸ್ಟಿಕ್ ಅನ್ನ ಸುಟ್ಟರು ತಪ್ಪು ಇಟ್ಟರು ತಪ್ಪು. ನಾವು ಒಮ್ಮೆ ಬಳಸಿದ ಪ್ಲಾಸ್ಟಿಕ್ ಅನ್ನ ಇದಿನ್ನೇನಕ್ಕೂ ಯೂಸ್ ಇಲ್ಲ ಅಂದ್ಕೊಂಡು ಎಸೆದ್ ಬಿಡ್ತೀವಿ ಅಥವಾ ಸುಟ್ಟು ಬಿಡ್ತೀವಿ ಅಲ್ವಾ. ಅದರ ಬದಲು ನಾವಿದನ್ನು ರೀಸೈಕಲ್ ಮಾಡಿ ರೀಯೂಸ್ ಮಾಡ್ಕೋಬಹುದು. ರೀಸೈಕಲ್ ಮಾಡೋದ್ರಿಂದ ಹೊಸ ಪ್ಲಾಸ್ಟಿಕ್ನ ಉತ್ಪಾದನೆ ಕಡಿಮೆ ಆಗುತ್ತೆ. ಇದರ ಬಗ್ಗೆ ಇನ್ನೂ ಮಾತಾಡೋದಿದೆ, ಆದರೆ ಸದ್ಯಕ್ಕೊಂದು ಸಣ್ಣ ಬ್ರೇಕ್.

ಇದ್ದೀರಾ ರೇಡಿಯೋ ನಿನಾದ 90.4 FM. ನಾನ್ ನಿಮ್ಮ ಆರ್ಜೆ ಹರ್ಷಿತಾ ಶಿಶಿರ. ಪ್ಲಾಸ್ಟಿಕ್ ಬಗ್ಗೆ ಹೇಳ್ತಾ ಹೋದ್ರೆ ಮುಗಿಯೋದೇ ಇಲ್ಲ. ಮನುಷ್ಯ ಕುಲ ಪ್ರಕೃತಿಗೆ ಕೊಟ್ಟ ದೊಡ್ಡ ಶಾಪ ಅಂದ್ರೆ ಅದು ಪ್ಲಾಸ್ಟಿಕ್. ಒಂದು ಪೀಸ್ ಪ್ಲಾಸ್ಟಿಕ್ ಮಣ್ಣಲ್ಲಿ ಕರಗೋದಕ್ಕೆ ಸಾವಿರ ಸಾವಿರ ವರ್ಷಗಳೇ ಬೇಕು. ಪ್ಲಾಸ್ಟಿಕ್ ಮಣ್ಣಲ್ಲಿ ಸೇರ್ಕೊಂಡು ಮಣ್ಣಿನ ಫಲವತ್ತತೆಯನ್ನ ಕಮ್ಮಿ ಮಾಡಿ ಗಿಡ ಮರ ಬೆಳೆಯೋದಕ್ಕೆ ಅಡ್ಡಿಪಡಿಸುತ್ತೆ. ಪ್ಲಾಸ್ಟಿಕ್ ನಿಂದ ನಮ್ಮನ್ನ ಸಲಹು ಪ್ರಕೃತಿಗೆ ಇಷ್ಟೆಲ್ಲ ತೊಂದರೆ ಇದೆ ಅಂತ ಗೊತ್ತಿದ್ರು ಮನುಷ್ಯ ಮಾತ್ರ ತನ್ನ ಹಠ ಬಿಡಲ್ಲ. ಇನ್ನಾದ್ರೂ ಪ್ಲಾಸ್ಟಿಕ್ ಬಳಸೋದನ್ನ ನಿಲ್ಲಿಸಿ ನಮ್ಮನ್ನ ಕಾಪಾಡೋ ನೇಚರ್ನ ನಾವು ಕಾಪಾಡೋಣ, ಏನಂತೀರಾ? ಸರಿ, ಹಾಗಿದ್ರೆ ಕಾರ್ಯಕ್ರಮನ ಮುಗಿಸೋ ಹೊತ್ತಾಯ್ತು. ಮತ್ತೆ ಮುಂದಿನ ಸತಿ ಹೊಸ ವಿಷಯದ ಜೊತೆ ನಾನ್ ಬರ್ತೀನಿ. ಅಲ್ಲಿವರೆಗೂ ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದು ತರಂಗ.

ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಹಾವಿದ್ಯಾಲಯದಿಂದ ಜನಸಮುದಾಯಕ್ಕೆ ಸಮರ್ಪಣೆ. ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM. ಮಾಹಿತಿ ಮನೋರಂಜನೆಯೊಂದಿಗೆ ವೈವಿಧ್ಯಮಯ ಕಾರ್ಯಕ್ರಮಗಳ ಪ್ರಸಾರ. ಇಲ್ಲಿದೆ ಜನಸಮುದಾಯದ ಧ್ವನಿ. ನಮ್ಮ ಕಾರ್ಯಕ್ರಮಗಳನ್ನು ರೇಡಿಯೋ ನಿನಾದ 90.4 FM ಕಂಪನಾಂಕದಲ್ಲಿ ಅಥವಾ ರೇಡಿಯೋ ನಿನಾದ ಮೊಬೈಲ್ ಆಪ್ನಲ್ಲಿ ಆಲಿಸಿ.

ಕ್ಲಿಕ್ ಕೇಳುತ್ತಿರುವ ರೇಡಿಯೋ ನಿನಾದ 90.4 FM. ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಹಾವಿದ್ಯಾಲಯದಿಂದ ಜನಸಮುದಾಯಕ್ಕೆ ಸಮರ್ಪಣೆ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM. ಮಾಹಿತಿ ಮನೋರಂಜನೆಯೊಂದಿಗೆ ವೈವಿಧ್ಯಮಯ ಕಾರ್ಯಕ್ರಮಗಳ ಪ್ರಸಾರ ಇಲ್ಲಿದೆ ಜನಸಮುದಾಯದ ಧ್ವನಿ. ನಮ್ಮ ಕಾರ್ಯಕ್ರಮಗಳನ್ನು ರೇಡಿಯೋ ನಿನಾದ 90.4 FM ಕಂಪನಾಂಕದಲ್ಲಿ ಅಥವಾ ರೇಡಿಯೋ ನಿನಾದ ಮೊಬೈಲ್ ಆಪ್ನಲ್ಲಿ ಆಲಿಸಿ.

0: ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಇದೇ ಜೂನ್ 28 ಭಾನುವಾರ ಬೆಳಿಗ್ಗೆ 8 ಗಂಟೆಯಿಂದ ಸಂಜೆ 5 ಗಂಟೆಯವರೆಗೆ 5 ವರ್ಷದೊಳಗಿನ ಮಕ್ಕಳಿಗೆ 2 ಹನಿ ಪೋಲಿಯೋ ಲಸಿಕೆ ಹಾಕಿಸಿ. ನಿಮ್ಮ ಹತ್ತಿರದ ಸರ್ಕಾರಿ ಆಸ್ಪತ್ರೆಗಳು, ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು, ಅಂಗನವಾಡಿ ಕೇಂದ್ರಗಳು ಮತ್ತು ವಿಶೇಷ ಪಲ್ಸ್ ಪೋಲಿಯೋ ಬೂತ್ಗಳಲ್ಲಿ ಈ ಭಾನುವಾರ ಲಸಿಕೆ ಹಾಕಿಸಲು ಮರೆಯಬೇಡಿ. ಜನಹಿತಕ್ಕಾಗಿ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ನಿಂದ ಈ ಪ್ರಕಟಣೆ.
1: ನಮಸ್ಕಾರ ಕೇಳುಗರೆ, ನೀವು ಆಲಿಸ್ತಿರೋದು SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ನಾನು ಹರ್ಷಿತಾ ಶಿಶಿರ. ಪಿಯುಸಿ ಅನ್ನೋ ದಡ ದಾಟಿ ಪದವಿಯನ್ನು ಸಮುದ್ರಕ್ಕೆ ಕಾಲಿಡೋದಕ್ಕೆ ಹೊರಟಿರೋರು ಬಲೆಗಾಲಿಟ್ಟು SDMಗೆ ಕಾಲಿಟ್ಟಿದ್ದಾರೆ. ಬ್ಯೂಟಿಫುಲ್ ಕ್ಯಾಂಪಸ್, ಉತ್ತಮ ಶಿಕ್ಷಣ, ಬೆಸ್ಟ್ ಫ್ಯಾಕಲ್ಟೀಸ್, ಅತ್ಯುತ್ತಮ ಪ್ಲೇಸ್ಮೆಂಟ್ ಅನ್ನ ಹುಡುಕಿ ಬಂದಿರೋ ಸ್ಟೂಡೆಂಟ್ಗಳಿಗೆ SDM ಕೈಚಾಚಿ ವೆಲ್ಕಮ್ ಮಾಡ್ತಿದೆ. ಹೊಸ ಹೊಸ ಮುಖಗಳು, ಹೊಸ ಹೊಸ ಕನಸುಗಳು, ಹೊಸ ಹೊಸ ಆಸೆಗಳನ್ನ ಹೊತ್ತು ತರ್ತಾ ಇರೋ ವಿದ್ಯಾರ್ಥಿಗಳಿಗೆ ಇವತ್ತಿಂದ ಅವರ ಕನಸು ಆಸೆಗಳಿಗೆ ಬೆಂಬಲ ನೀಡುತ್ತೆ SDM. ಹೌದು, ನಮ್ಮ SDM ಕ್ಯಾಂಪಸ್ಗೆ ಹೊಸ ವಿದ್ಯಾರ್ಥಿಗಳು ಎಂಟ್ರಿ ಕೊಟ್ಟಿದ್ದಾರೆ. ಇವರನ್ನ ಸ್ವಾಗತ ಮಾಡೋಕೆ SDMನ ಇಂದ್ರಪ್ರಸ್ಥ ಆಡಿಟೋರಿಯಂ ಸಿದ್ಧವಾಗಿದೆ. ಕ್ಯಾಂಪಸ್ನ ಸುತ್ತಲೂ SDMನ ಬಾವುಟಗಳು ರಾರಾಜಿಸುತ್ತಿದೆ. SDM ಕಾಲೇಜಿನ ಇಂದ್ರಪ್ರಸ್ಥದಲ್ಲಿ ಆಯೋಜಿಸಿದ 2026-27 ಪ್ರವೇಶೋತ್ಸವಕ್ಕೆ ಬಂದಿದ್ದ 100 ವಿದ್ಯಾರ್ಥಿಗಳಿಗೆ ಕಾಲೇಜಿನ ಬಗ್ಗೆ ಸಂಕ್ಷಿಪ್ತ ವಿವರಣೆ ನೀಡಿ ಕಾಲೇಜಿನ ತರಗತಿ, ಶಿಸ್ತು ಮತ್ತು ಸಾಧನೆಯ ಕುರಿತು ಮಾಹಿತಿಯನ್ನ ಪ್ರಾಧ್ಯಾಪಕ ವೃಂದದವರು ನೀಡಿದ್ರು. ಜೊತೆಗೆ ಕಾಲೇಜಿನ ಅಂಗಸಂಸ್ಥೆಗಳಾದ NCC, NSS, ಕಲಾ ಕೇಂದ್ರ, ಸ್ಪೋರ್ಟ್ಸ್ಗಳ ಬಗ್ಗೆ ವಿದ್ಯಾರ್ಥಿಗಳಿಗೆ ಮಾಹಿತಿ ನೀಡಿ ಬದುಕಲ್ಲಿ ಓದು ಮಾತ್ರ ಅಲ್ಲ, ಅದರ ಜೊತೆಗೆ ಕೆಲವು ಐಚ್ಛಿಕ ಚಟುವಟಿಕೆಗಳು ಮುಖ್ಯ ಅಂತ ವಿದ್ಯಾರ್ಥಿಗಳಿಗೆ ತಿಳಿಸಿದ್ರು. ಅಲ್ಲದೆ ಹೊಸದಾಗಿ ಸೇರಿರುವ ವಿದ್ಯಾರ್ಥಿಗಳಿಗೆ ಪ್ರೇರಣೆ ನೀಡುವುದಕ್ಕೋಸ್ಕರ ಈ ವರ್ಷ ಸೇನೆಗೆ ಸೇರಿರುವ 8 ವಿದ್ಯಾರ್ಥಿಗಳನ್ನ ಮಹಾವೇದಿಕೆಯಲ್ಲಿ ಸನ್ಮಾನಿಸಿದ್ರು. ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ವಿಶ್ವನಾಥ ಪಿ ಅವರ ಜೊತೆಗೆ ಕಾಲೇಜಿನ ಅಧ್ಯಾಪಕ ವೃಂದದವರು ವಿದ್ಯಾರ್ಥಿಗಳಿಗೆ ಪ್ರೇರಣೆಯನ್ನ ನೀಡಿ ಹುರಿದುಂಬಿಸಿದ್ರು. ಹಾಗಾದ್ರೆ ಹೊಸದಾಗಿ SDM ಕಾಲೇಜಿಗೆ ಆಗಮಿಸಿರುವ ವಿದ್ಯಾರ್ಥಿಗಳು ಮತ್ತು ಅವರ ಪೋಷಕರು ಏನ್ ಹೇಳಿದ್ರು ಅಂತ ಕೇಳ್ಕೊಂಡ್ ಬನ್ನಿ.
2: ನನ್ನ ಹೆಸರು ದೀಕ್ಷಾ, ನಾನು ಬೆಂಗಳೂರಿಂದ ಬಂದಿದ್ದೀನಿ. ನನ್ನ ಕೋರ್ಸ್ ಬಂದು BBA. ನಾನು ಈ ಕಾಲೇಜ್ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ತಿಳ್ಕೊಂಡೆ, ಇಷ್ಟ ಆಗಿ ಬಂದಿದ್ದೀನಿ.
3: ಹಾಯ್, ನನ್ನ ಹೆಸರು ಸ್ವಾತಿ ಅಂತ. ನಾನು ಚಿಕ್ಕಮಂಗ್ಳೂರಿಂದ ಬಂದಿರೋದು. ಇಲ್ಲಿ BSc ಬಯೋಟೆಕ್ನಾಲಜಿ ಕೋರ್ಸಿಗೆ ಸೇರ್ಕೊಂಡಿದ್ದೀವಿ. ಇಲ್ಲಿ ಓದಿದವರೊಬ್ರು BSc ಬಯೋಟೆಕ್ನಾಲಜಿ ಕೋರ್ಸ್ ಚೆನ್ನಾಗಿದೆ ಅಂತ ಸಜೆಸ್ಟ್ ಮಾಡಿದ್ರು. ಸೊ ಈ ಕಾಲೇಜ್ನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಜಾಯ್ನ್ ಆಗಿದ್ದೀವಿ.
4: ಮೈಸೆಲ್ಫ್ ಕವನ, ಐಮ್ ಫ್ರಮ್ ತುಮಕೂರು. ಆ್ಯಕ್ಚುಲಿ ನಾನು ಇದೇ ಒಂದು ಎಜುಕೇಷನ್ ಸೊಸೈಟಿನಲ್ಲಿ ಓದ್ತಾ ಇದ್ದಿದ್ದು. ಸಿಟಿ ಲೈಫ್ಗಿಂತ ಇಲ್ಲಿನ ಒಂದು ವೆದರ್, ಎನ್ವಿರಾನ್ಮೆಂಟ್ ಅನ್ನೋದು ತುಂಬ ಚಿಲ್ ಆಗಿದೆ, ಪೀಸ್ಫುಲ್ ಆಗಿದೆ. ಅಂದರೆ ಡಿಸ್ಟ್ರಾಕ್ಷನ್ಸ್ ಕಮ್ಮಿ, ಮತ್ತು ಕಲ್ಚರಲ್ ರಿಚ್ ಪ್ಲೇಸ್ ಕೂಡ ಇದು. ಆ ಒಂದು ಡಿಸಿಪ್ಲಿನ್ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ, ಮತ್ತು ತುಂಬ ಕಲ್ಚರಲ್ಸ್ ಸೆಂಟರ್ಸ್ ಎಲ್ಲ ಇದೆ. ನಮಗೆ ಬೇಕಿದ್ರೆ ಕಲ್ಚರಲ್ಸ್ ಯಾವುದಾದ್ರೂ ಅದರ್ ಸ್ಪೋರ್ಟ್ಸಲ್ಲಿ ಇರ್ಬೋದು. ಚೂಸ್ ಮಾಡೋದಕ್ಕೆ ಒಂದು ಒಳ್ಳೆ ಪ್ಲೇಸ್ ಅನಿಸ್ತು, ಮತ್ತೆ ಎಜುಕೇಷನ್ ಬ್ಯಾಕ್ಗ್ರೌಂಡ್ ಬಂದ್ರೆ ಪ್ಲೇಸ್ಮೆಂಟ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಸೊ ದಟ್ಸ್ ವೈ ಐ ಚೂಸ್ SDM.
5: ಓಕೆ, ಮೈ ನೇಮ್ ಇಸ್ ನಂದಾ ಆ್ಯಂಡ್ ಐ ಆಮ್ ಫ್ರಮ್ ಬೆಳಗಾವಿ. ನಾನು ಈ ಕಾಲೇಜ್ ನೋಡಿರೋದು ಲೈಕ್ ಆನ್ಲೈನ್ದಲ್ಲಿ, ಆನ್ಲೈನ್ ಪ್ರಿಫರ್ ಮಾಡಿ ರಿಸರ್ಚ್ ಎಲ್ಲ ಮಾಡಿ ಲೈಕ್ ಆಮೇಲೆ ಗೊತ್ತಾಯಿತು SDM ಕಾಲೇಜ್ ಅನ್ನೋದು ಇದೆ ಉಜೇರಿಯಲ್ಲಿ. ಐ ಟ್ರೈಡ್ ಇನ್ ಧಾರವಾಡ ಆಲ್ಸೋ, ಆದರೆ ಅಲ್ಲಿ ಅಷ್ಟು ಸ್ಪೆಸಿಫಿಕ್ ಅನಿಸ್ಲಿಲ್ಲ. ಸೊ ನಾನು ಇಲ್ಲೇ ಬಂದು ನೋಡ್ಕೊಂಡು ಹೋದೆ. ಆಮೇಲೆ ಲೈಕ್ ಐ ಲೈಕ್ಡ್ ಎವ್ರಿಥಿಂಗ್. ಹಾಸ್ಟೆಲ್ ಎಲ್ಲ ಚಲೋ ಇದೆ, ಫುಡ್ಡು ಎಲ್ಲ ಚಲೋ ಇದೆ. ಸೊ ಐ ಕೇಮ್ ಹಿಯರ್ ಆ್ಯಂಡ್ ಐ ಆಮ್ ಡೂಯಿಂಗ್ ನೌ BSc ಬಯೋಟೆಕ್ನಾಲಜಿ. ಈಗ ಫಸ್ಟ್ ಇಯರ್ನಲ್ಲಿದ್ದೀನಿ. ಸೊ ಐ ಪ್ರಿಫರ್ಡ್ SDM. It's good, nice.
6: ನನ್ನ ಹೆಸರು ರೆನ್ವಿಟಾ ವೇಗಸ್. ನಾನು ತಗೊಂಡ ಕಾಂಬಿನೇಷನ್ BCA ವಿತ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮೆಷಿನ್ ಲರ್ನಿಂಗ್. ವೈ SDM ಅಂದ್ರೆ ನಾನು ಕಲ್ತಿದ್ದು 1 PU ಕಾಲೇಜಲ್ಲಿ. ನಮ್ಮ ಕಾಲೇಜಲ್ಲಿ ಎಲ್ಲ ಕಾಲೇಜರ್ ಬಂದಿದ್ರು. ಸೊ SDM ಸಹ ಬಂದಿತ್ತು. ಅವ್ರ ಬಗ್ಗೆ ಹೇಳಿದ್ರು, ಅವರ NSS ಇದೆ, ಹಂಗೆ ಒಂದು ಇಂಟೆನ್ಷನ್ NSS ಹೇಗಿರ್ಬೋದು, NSS ಸೇರ್ಬೇಕಂತ ಒಂದು ಕುತೂಹಲ ಇತ್ತು. ಹಾಗೆ SDM ಅನ್ನ ಚೂಸ್ ಮಾಡಿದೆ.
7: ಐ ಎಮ್ ಅಫ್ತಾಬ್ ಜಮೀಲ್ ಫ್ರಮ್ ಒರ್ವಾಲ್ ಪದೋ. ನಾನು ಈ ಎಸ್ ಡಿ ಎಂ ಕಾಲೇಜ್ ಅಂದ್ರೆ ನಮ್ಮ ಮುಂಚೆ ಇಲ್ಲಿ ಕಲಿತಂತಹ ವಿದ್ಯಾರ್ಥಿಗಳ ಎಕ್ಸ್ಪೀರಿಯನ್ಸ್ ನಿಂದ ಮತ್ತು ನಾನು ಇಲ್ಲಿ ಚಿಕ್ಕದಿಂಗಳ ಸ್ಕಿಲ್ ಟ್ರೈನಿಂಗ್ ಅಂದ್ರೆ ಎಜುಕೇಶನ್ ಸ್ಕಿಲ್ ಟ್ರೈನಿಂಗ್ ಬೇಕಾಗಿ ಬರ್ತಾ ಇದ್ದೆ. ಆ ಒಂದು ಎಕ್ಸ್ಪೀರಿಯನ್ಸ್ ನಿಂದ ನನಗೆ ಎಸ್ ಡಿ ಎಂ ಚೂಸ್ ಮಾಡಲಿಕ್ಕೆ ಒಂದು ಬೆಟರ್ ಆಪ್ಷನ್ ಆಗಿ ನಾನು ತೆಗೆದುಕೊಂಡಿದ್ದೆ. ಆದ್ದರಿಂದ ಎಸ್ ಡಿ ಎಂ ಕಾಲೇಜ್ ಮುಂದುವರಿಸಲು ನಾನು ಇಷ್ಟಪಡ್ತಿದ್ದೇನೆ. ಐ ಆಮ್ ಥ್ಯಾಂಕಿಂಗ್ ಆಲ್ ಮೈ ಎಸ್ ಡಿ ಎಂ ಅಡ್ಮಿನಿಸ್ಟ್ರೇಷನ್ ಆಫೀಸರ್ಸ್ ಅಂಡ್ ಲೆಕ್ಚರ್ಸ್ ಅಸ್ ಪ್ರೊಫೆಸರ್ಸ್ ಫಾರ್ ಪ್ರೊವೈಡಿಂಗ್ ಅಡ್ಮಿಷನ್ ಫಾರ್ ಮೀ. ಥ್ಯಾಂಕ್ ಯು.
8: ನನ್ನ ಹೆಸರು ಕುಮುದ, ನಾನು ಚಿಕ್ಕಮಂಗ್ಳೂರಿಂದ ಬಂದಿದ್ದೀನಿ. ನಾನು ಬಿ ಯಾಕ್ ಚೂಸ್ ಮಾಡಿದ್ದೀನಿ ಬಿಕಾಸ್ ನನ್ನ ಕಸಿನ್ ನನಗೆ ರೆಕಮೆಂಡ್ ಮಾಡಿದ್ರು, ಕಾಲೇಜ್ ತುಂಬ ಚೆನ್ನಾಗಿದೆ ಮತ್ತು ಪ್ಲೇಸ್ಮೆಂಟ್ ಚೆನ್ನಾಗಾಗತ್ತೆ, ನೆಕ್ಸ್ಟ್ ಹೈಯರ್ ಸ್ಟಡೀಸ್ ಕೂಡ ನಾವಿಲ್ಲಿ ಮಾಡ್ಬೋದು ಬಿಕಾಸ್ ಐ ಚೂಸ್ ಎಸ್ ಡಿ ಎಂ.
9: ಆ್ಯಕ್ಚುಲಿ ನಾನು ಎಸ್ ಡಿ ಎಮ್ ಬಗ್ಗೆ ತುಂಬ ಕೇಳಿದ್ದೆ. ಅಲ್ಲಿ ತುಂಬ ಕಲ್ಚರ್ ಇರೋಂಥ ದೃಷ್ಟಿಯಿಂದ ನನ್ನ ಮಗ ಬಿ ಓಕ್ ಅಂತ ಒಂದು ಕೋರ್ಸ್ ತೊಗೊಳಕ್ಕೆ ನಾನು ಇಷ್ಟಪಟ್ಟೆ. ಅವನು ಇಲ್ಲಿ ಒಂದು ಇಲ್ಲಿದ ಒಂದು ನೇಚರು ಮತ್ತು ನಮ್ಮ ಧರ್ಮಸ್ಥಳ ಇದರಿಂದ ಒಳ್ಳೆಯ ಒಂದು ಕಲ್ಚರ್ ಸಿಗುತ್ತೆ, ಮುಂದೆ ಅವನಿಗೆ ಒಂದು ಒಳ್ಳೆಯ ಎಜುಕೇಷನ್ ಸಿಗುತ್ತೆ ಅಂತ ಅಂದ್ಕೊಂಡು ನಾನು ಈ ಕಾಲೇಜಿಗೆ ಲೈಕ್ ಮಾಡಿದೆ. ಮೂಡಿಗೆರೆಯಿಂದ ಬಂದಿದ್ದೀನಿ.
10: ನಮ್ಮ ಹೆಸರು ವೆಂಕಟರಮಣ ಶ್ರೀನಿವಾಸ ಭಟ್ ಮಾವಿನಗದ್ದೆ ಅಂತ. ನಾವು ಯಲ್ಲಾಪುರದವರು. ಇಲ್ಲಿಂದ ಸುಮಾರು 300-360 ಕಿಲೋಮೀಟರ್ ಹಿಂದೆ ಆಗ್ತದೆ. ನಾವಿಲ್ಲಿ ನಮ್ಮ ಮಗಳನ್ನೆಲ್ಲ ಸೇರಿಸಿದ್ದೇವೆ. ನಮ್ಮ ಮತ್ತು ನಮ್ಮ ಫ್ರೆಂಡ್ಗೂ ಹೇಳಿದ್ದೇವೆ, ಒಳ್ಳೆ ಕಲ್ಚರ್ ಇದೆ ಮತ್ತು ನಮ್ಮ ಧರ್ಮದ ಬಗ್ಗೆ ಇದೆಲ್ಲ ಸುಮಾರು ಕಾಳಜಿ ಇದೆ. ಸಾಂಸ್ಕೃತಿಕವಾಗಿ ಇಲ್ಲಿ ವಾತಾವರಣ ಎಲ್ಲ ಒಳ್ಳೆಯದಿದೆ. ಆಮೇಲೆ ಇವರು ಆಡೋ ಮಾತು ಇತ್ತೆಲ್ಲ ಒಳ್ಳೆ ಸೈಲೆಂಟ್ ಆಗಿರುತ್ತೆ. ಹಂಗಾಗಿ ಭಾಳ ಇಂಟ್ರೆಸ್ಟ್ ಆಯಿತು. ಹಂಗಾಗಿ ನಾವು ಹಾಕಿದ್ದೇವೆ. ಮತ್ತು ನಾವು ಇಲ್ಲಿ ಧರ್ಮಸ್ಥಳಕ್ಕೆ ಹೋಗ್ತಾ ಇರ್ತೇವೆ. ಧರ್ಮಸ್ಥಳಕ್ಕೆ ಹೋಗೋ ರೋಡಲ್ಲಿ ಆಗಿದ್ದರಿಂದ ಇಲ್ಲಿ ಬಂದು ನೋಡಿಕೊಂಡು ಹೋಗಿದ್ದೇವೆ ನಾವು. ಹಾಗಾಗಿ ಒಂದು ಒಳ್ಳೆ ಕಲ್ಚರ್ ಇದೆ ಅಂತ ಸೇರಿಸಿದ್ದೇವೆ ಇಲ್ಲಿ.
11: ನಮ್ಮ ಹೆಸರು ವಿಜಯಲಕ್ಷ್ಮಿ ಅಂತ. ನಮ್ದು ಬಳ್ಳಾರಿ ಹತ್ರ ಹೊಸಪೇಟೆ. ನಾವು ಹಿಂಗೆ ಆನ್ಲೈನ್ನಲ್ಲಿ ನೋಡಿಕೊಂಡು ಉಜಿರೆ ಕಾಲೇಜ್ಗೆ ಹಾಕೋಣ, ಚೆನ್ನಾಗಿದೆ ಎಸ್ ಡಿ ಎಂ ಕಾಲೇಜು, ನಮ್ಮ ಹುಡುಗರಿಗೆ ಒಳ್ಳೆ ಭವಿಷ್ಯ ಸಿಗುತ್ತೆ ಅಂತಂದು ಇಲ್ಲಿ ಚೂಸ್ ಮಾಡಿ ಹಾಕಿದ್ದೇವೆ ನಾವು ನಮ್ಮ ಮಗನ. ಚೆನ್ನಾಗಿದೆ ಕಾಲೇಜು, ಎಲ್ಲ ಸಂಸ್ಕಾರ ಎಲ್ಲ ಕಲಿತನ ಎಲ್ಲ ಇದಿರುತ್ತೆ ಅಂತ ನಮ್ಗೆ ಇಷ್ಟವಾಗಿ ಹಾಕಿದ್ದೀವಿ. ನಮ್ಮ ಮಗ ಒಳ್ಳೆ ಭವಿಷ್ಯ ಸಿಗುತ್ತೆ ಅಂತಂದು ಆ ಕಾರಣಕ್ಕೆ ಹಾಕಿದ್ದೇವೆ.
12: ನನ್ನ ಹೆಸರು ಶ್ರದ್ಧಾ ವಿನಯ್ ಕುಮಾರ್ ವಿಠಲ್ಕರ್ ಅಂತ. ನಾನು ಬಂದಿರೋದು ಶಿರ್ಸಿಯಿಂದ. ಇಲ್ಲಿ ಎಸ್ ಡಿ ಎಂ ಎಂತ ತಗೊಂಡಿದ್ರೆ ಅಂದ್ರೆ ಸುಮಾರಷ್ಟು ನಾ ಕಾಲೇಜಸ್ ಎಲ್ಲ ಹುಡುಕ್ಬೇಕಾದ್ರೆ ಇಲ್ಲಿ ರ್ಯಾಂಕಿಂಗ್ ಆಗ್ಲಿ, ಫ್ಯಾಕಲ್ಟಿ ಆಗ್ಲಿ, ಫೆಸಿಲಿಟೀಸ್ ಆಗ್ಲಿ, ಎಲ್ಲರೂ ತುಂಬಾ ಚೆನ್ನಾಗೇ ಇದೆ ಅಂತ ಫೀಡ್ಬ್ಯಾಕ್ ಅನ್ನ ನೋಡಿದ್ದೆ. ಇಲ್ಲಿ ಕಾಲೇಜಿಗೆ ಪೇರೆಂಟ್ಸ್ ಜೊತೆ ಬಂದು ನೋಡಿ ಹೋದಾಗ ಇನ್ನೂ ತುಂಬಾ ಅದ್ರ ಬಗ್ಗೆ ಮಾಹಿತಿ ಎಲ್ಲ ಸಿಕ್ತು. ಸೊ ಓವರ್ ಆಲ್ ಎಲ್ಲ ತುಂಬಾ ಚೆನ್ನಾಗಿದೆ ಹೇಳಿ ಇಲ್ಲಿ ಅಡ್ಮಿಷನ್ ತಗೊಂಡಿದ್ದು. ನಾನು ಅಡ್ಮಿಷನ್ ತಗೊಂಡಿದ್ದು ಬಿ ಎ ಜರ್ನಲಿಸಂ ಎಕನಾಮಿಕ್ಸ್ ಮತ್ತೆ ಸೈಕಾಲಜಿ ಕೋರ್ಸ್ ಅಲ್ಲಿ.
1: ಇಷ್ಟು ಹೊತ್ತು ವಿದ್ಯಾರ್ಥಿಗಳು ಮತ್ತು ಪೋಷಕರ ಅನಿಸಿಕೆಯ ಮಾತುಗಳನ್ನ ಕೇಳಿದ್ರಲ್ವಾ? ಸರಿ, ಮತ್ತೆ ಮುಂದೆ ಇನ್ನೊಂದು ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
0: ಕೆಳಗರೇ ನೀವು ಕೇಳ್ತಾ ಇರೋದು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಈಗ ಕನ್ನಡ ಚಿತ್ರಗೀತೆಗಳು. ಚಂದ್ರಮುಖಿ ಪ್ರಾಣಸಖಿ ಚಿತ್ರದ ಗೀತೆಗಳು. ಮೊದಲ ಗೀತೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಕೆ ಎಸ್ ಚಿತ್ರ ಅವರ ಧ್ವನಿಯಲ್ಲಿ, ಸಾಹಿತ್ಯ ಕೆ ಕಲ್ಯಾಣ್.

ಕೇಳುಗರೆ, ಚಂದ್ರಮುಖಿ ಪ್ರಾಣಸಖಿ ಚಿತ್ರದ ಗೀತೆಗಳನ್ನು ಕೇಳ್ತಾ ಇದ್ದೀರಿ. ಇನ್ನು ಮುಂದೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಕೆ ಎಸ್ ಚಿತ್ರ ಹಾಡಿರುವ ಗೀತೆ.

ತಿಳುಗರೆ, ಇದುವರೆಗೆ ಚಂದ್ರಮುಖಿ ಪ್ರಾಣಸಖಿ ಚಿತ್ರದ ಗೀತೆಗಳನ್ನು ಕೇಳಿದಿರಿ. ಈ ಗೀತೆಗಳಿಗೆ ಸಾಹಿತ್ಯ ಮತ್ತು ಸಂಗೀತ ಕೆ ಕಲ್ಯಾಣ್ ಅವರದು. ಇಲ್ಲಿಗೆ ಚಿತ್ರಗೀತೆಗಳ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ

ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಕೇಳುಗರೆ, ಈಗ ಕನ್ನಡ ಚಿತ್ರಗೀತೆಗಳ ಪ್ರಸಾರ. ಅಮೃತ ವರ್ಷಿಣಿ ಚಿತ್ರದ ಗೀತೆಗಳನ್ನು ಕೇಳೋಣ. ಈ ಗೀತೆಗಳಿಗೆ ಸಂಗೀತ ಸಂಯೋಜನೆ ದೇವಾವರದು, ಸಾಹಿತ್ಯ ಕೆ ಕಲ್ಯಾಣ್. ಮೊದಲ ಗೀತೆ KS ಚಿತ್ರ ಅವರ ಧ್ವನಿಯಲ್ಲಿ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನಿರಂತರ ಕನ್ನಡ ಹಾಡುಗಳು ನಿಮಗಾಗಿ. ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನಿರಂತರ ಕನ್ನಡ ಹಾಡುಗಳು ನಿಮಗಾಗಿ. ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರ.

ನಿರಂತರ ಕನ್ನಡ ಹಾಡುಗಳು ನಿಮಗಾಗಿ. ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನಿರಂತರ ಕನ್ನಡ ಹಾಡುಗಳು ನಿಮಗಾಗಿ. ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಒಂದುವೆ ಜೂನ್ ಇರುವತ್ತೆನ್ಮ ಐತಾರದಾನಿ ಕಾಂಡೆ ಎನ್ಮ ಗಂಟೆರ್ದು ಬಯ್ಯ ಐನು ಗಂಟೆ ಮುಟ್ಟ ಐನು ವರ್ಷದ ಲಾಯದ ಜೋಕ್ಲೆಗ್ ರಡ್ಡಪಣಿ ಪೋಲಿಯೋ ಲಸಿಕೆ ಪಾಡ್ಯರೆ ಮರಪುರ್ಚಿ ನಿಖಿಲಿನ ಕೈತಲದ ಸರ್ಕಾರಿ ಆಸ್ಪತ್ರೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಂಗನವಾಡಿ ಕೇಂದ್ರ ಬೊಕ್ಕ ವಿಶೇಷ ಪಲ್ಸ್ ಪೋಲಿಯೋ ಬೂತುಡು ಈ ಐತಾರ ಲಸಿಕೆ ಪಾಡ್ಪವರ ಮರಪುರ್ಚಿ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ಹಿಡಿದು ಈ ಪ್ರಕಟಣೆ ಇದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ಈಗ ಕನ್ನಡ ಚಿತ್ರಗೀತೆಗಳ ಪ್ರಸಾರ ಬೆಳ್ಳಿ ಕಾಲುಂಗುರ ಚಿತ್ರದ ಗೀತೆಗಳು ಈ ಗೀತೆಗಳಿಗೆ ಸಾಹಿತ್ಯ ಬರೆದು ಸಂಗೀತ ನೀಡಿದವರು ಹಂಸಲೇಖ ಮೊದಲ ಗೀತೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಇವರ

ಬೆಳ್ಳಿ ಕಲುಂಗುರ ಚಿತ್ರದ ಗೀತೆಗಳನ್ನು ಕೇಳ್ತಾ ಇದ್ದೀರಿ. ಇದು ಉಜಿರೆ SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಮುಂದಿನ ಗೀತೆ ಹಾಡಲಿದ್ದಾರೆ SP ಬಾಲಸುಬ್ರಹ್ಮಣ್ಯಂ ಮತ್ತು KS ಚಿತ್ರ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಇದು ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಮಂಜುನಾಥ ಸ್ವಾಮಿಯ ಭಕ್ತಿಗೀತೆಗಳನ್ನು ಕೇಳೋಣ. ಮೊದಲ ಗೀತೆ ಬಿಆರ್ ಛಾಯಾ ಇವರ ಧ್ವನಿಯಲ್ಲಿ, ಸಂಗೀತ ಕೆ ಯುವರಾಜ್, ಸಾಹಿತ್ಯ ಕೆ ವೆಂಕಟೇಶ್. ಅಣ್ಣಪ್ಪ ಸ್ವಾಮಿ.

ಮುಂದೆ ಸುಜಾತಾ ದತ್ ಮತ್ತು ಸುನೀತಾ ಪ್ರಕಾಶ್ ಇವರು ಹಾಡಿರುವ ಸಾಂಪ್ರದಾಯಿಕ ಗೀತೆ. ಸಂಗೀತ ಸಂಯೋಜನೆ MS ಮಾರುತಿ. ಪಾರ್ವತಿ ಪ್ರಿಯಕರ.

ರೇಡಿಯೋ ನಿನಾದ 90.4 ಎಫ್ಎಂನಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಭಕ್ತಿಗೀತೆಗಳನ್ನು ಕೇಳ್ತಾ ಇದ್ದೀರಿ. ಕಾರ್ಯಕ್ರಮದ ಕೊನೆಯಲ್ಲಿ ಅಜಯ್ ವಾರಿಯರ್ ಇವರ ಧ್ವನಿಯಲ್ಲಿ ಸಾಹಿತ್ಯ ಬಾಲು ಶರ್ಮಾ, ಸಂಗೀತ ಕೆ ಯುವರಾಜ್, ಸ್ವಾಮಿ ಮಂಜುನಾಥ.

0: ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಒಂದೇ ಜೂನ್ ಇರುವತ್ತೆನ್ಮ ಐತಾರದಾನಿ ಕಾಂಡೆ ಎನ್ಮ ಗಂಟೆರ್ದು ಬಯ್ಯ ಐದು ಗಂಟೆ ಮುಟ್ಟ ಐದು ವರ್ಷದ ಲಾಯ್ದ ಜೋಕ್ಲೆಗೆ ರಡ್ಡಪನಿ ಪೋಲಿಯೋ ಲಸಿಕೆ ಪಾಡ್ಯರ ಮರಪುರ್ಚಿ ನಿಕ್ಲಿನ ಕೈತಲದ ಸರ್ಕಾರಿ ಆಸ್ಪತ್ರೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಂಗನವಾಡಿ ಕೇಂದ್ರ ಬೊಕ್ಕ ವಿಶೇಷ ಪಲ್ಸ್ ಪೋಲಿಯೋ ಬೂತುಡು ಈ ಐತಾರ ಲಸಿಕೆ ಪಾಡ್ಪವರ ಮರಪುರ್ಚಿ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ಮಡ್ದು ಈ ಪ್ರಕಟಣೆ.
1: ಬೆಸ್ಟ್ ಇಂಜಿನಿಯರಿಂಗ್ ಕಾಲೇಜ್ನ ಹುಡುಕಾಟದಲ್ಲಿದ್ದೀರಾ? ಹಾಗಾದರೆ ನಿಮ್ಮ ಆಯ್ಕೆಯಾಗಿರಲಿ SDM ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಉಜಿರೆ.
2: ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡಾಟಾ ಸೈನ್ಸ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಇನ್ಫಾರ್ಮೇಶನ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಹಾಗೂ ಸಿವಿಲ್ ಇಂಜಿನಿಯರಿಂಗ್.
1: ಗುಣಮಟ್ಟದ ತಾಂತ್ರಿಕ ಶಿಕ್ಷಣ, ನುರಿತ ಪ್ರಾಧ್ಯಾಪಕರು, ಆಧುನಿಕ ಲ್ಯಾಬ್, ಹಾಸ್ಟೆಲ್ ಸೌಲಭ್ಯ ಹಾಗೂ ಅತ್ಯುತ್ತಮ ಪ್ಲೇಸ್ಮೆಂಟ್.
2: ಈಗಲೇ ಪ್ರವೇಶಾತಿ ಆರಂಭಗೊಂಡಿದೆ. ಕಾಂಟ್ಯಾಕ್ಟ್ 8762127991 ಅಥವಾ 0825623691.
1: SDM ಇಂಜಿನಿಯರಿಂಗ್ ಕಾಲೇಜ್ ಉಜರೆ, ಎಕ್ಸಲೆನ್ಸ್ ಇನ್ ಎಜುಕೇಶನ್, ಕಮಿಟ್ಮೆಂಟ್ ಟು ಸೊಸೈಟಿ.

ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಇದರ ಸಹಯೋಗದಲ್ಲಿ ರೇಡಿಯೋ ನಿನಾದ 90.4 FM ಪ್ರಸ್ತುತಪಡಿಸುವ ಸರಣಿ ಕಾರ್ಯಕ್ರಮ ಎಸ್ಟಿಎಂ ಆರೋಗ್ಯವಾಣಿ.

0: ರೇಡಿಯೋ ನಿನಾದ 90.4 ಎಫ್ಎಂ ಕೇಳುಗರಿಗೆ ಆತ್ಮೀಯವಾದ ನಮಸ್ಕಾರ. ಎಸ್ಡಿಎಂ ಆರೋಗ್ಯವಾಣಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇವತ್ತಿನ ನಮ್ಮ ಈ ಕಾರ್ಯಕ್ರಮದಲ್ಲಿ ಕಣ್ಣಿನ ಆರೋಗ್ಯದ ಕುರಿತು ನಮಗೆ ಮಾಹಿತಿಯನ್ನ ನೀಡಲಿಕ್ಕೆ ಇರುವವರು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಇಲ್ಲಿನ ಕಣ್ಣಿನ ಚಿಕಿತ್ಸಾ ವಿಭಾಗದ ಡಾಕ್ಟರ್ ಸುಭಾಷ್ ಚಂದ್ರ ಅವರು. ಡಾಕ್ಟರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
1: ಥ್ಯಾಂಕ್ ಯು.

0: ಡಾಕ್ಟ್ರೆ, ನಮ್ಗೆಲ್ಲ ಗೊತ್ತೇ ಇದೆ ನಮ್ಮ ದೇಹದ ಅತಿ ಸೂಕ್ಷ್ಮ ಅಂಗಗಳಲ್ಲಿ ಕಣ್ಣು ಬಹಳ ಪ್ರಮುಖವಾದದ್ದು. ಆದರೆ ಕಣ್ಣುಗಳ ಆರೋಗ್ಯ ಕೂಡ ಅಷ್ಟೇ ಮಹತ್ವವನ್ನು ಪಡೆದುಕೊಂಡಿದೆ. ಈಗ ಮೊದಲನೇದಾಗಿ ನಾನು ನಿಮ್ಮ ಹತ್ರ ಕೇಳ್ತಾ ಇರುವಂತದ್ದು, ಕಣ್ಣಿನ ದೃಷ್ಟಿದೋಷದ ಬಗ್ಗೆ ನಮ್ಮ ಕೇಳುಗರಿಗೆ ಸ್ವಲ್ಪ ಮಾಹಿತಿ ಕೊಡ್ತೀರಾ?
1: ಕಣ್ಣಿನ ದೃಷ್ಟಿದೋಷ ಅನ್ನುವಂಥದ್ದು ಕಣ್ಣು ಮಂಜಾಗುವುದಂತ ಹೇಳ್ತಾರೆ. ಅದು ಚಿಕ್ಕವರಲ್ಲಿರ್ಬೋದು ಅಥವಾ ದೊಡ್ಡವರಲ್ಲಿ ಇರ್ಬೋದು. ಅದಕ್ಕೆ ನಾವು ಇಂಗ್ಲೀಷಲ್ಲಿ ರಿಫ್ರಾಕ್ಟಿವ್ ಎರರ್ ಅಂತ ಹೇಳ್ತೇವೆ. ಮೂರು ಟೈಪ್ಸ್ ಇರ್ತದೆ, ಮೂರು ವಿಧ ಇರ್ತದೆ ದೃಷ್ಟಿದೋಷದಲ್ಲಿ. ಒಂದು ಮಯೋಪಿಯಾ ಸಮೀಪ ದೃಷ್ಟಿದೋಷ, ಅವರಿಗೆ ಹತ್ತಿರದ್ದು ಚಂದ ಕಾಣುತ್ತದೆ ಬಟ್ ದೂರದ ಕಾಣುವುದಿಲ್ಲ. ಮತ್ತೊಂದು ಹೈಪರ್ಮೆಟ್ರೋಪಿಯಾ, ಅದು ಲಾಂಗ್ ಸೈಟೆಡ್ನೆಸ್ ಅಥವಾ ದೂರದೃಷ್ಟಿದೋಷ ಅಂತ ಹೇಳ್ತೇವೆ. ಅವರಿಗೆ ಹತ್ತಿರ ಸ್ವಲ್ಪ ಬ್ಲರ್ ಆಗ್ತದೆ ಬಟ್ ದೂರ ಚೆನ್ನಾಗಿ ಕಾಣುತ್ತೆ. ಅಗೇನ್ ಮತ್ತೆ ಪ್ರೆಸ್ಬಯೋಪಿಯಾ ಅಂತ, ಪ್ರೆಸ್ಬಯೋಪಿಯಾ ಅನ್ನುವಂಥದ್ದು ಆಫ್ಟರ್ ದ ಏಜ್ ಆಫ್ 40 ಇಯರ್ಸ್, ಅದು ಬರುವಂಥದ್ದು ವಿದಿನ್ 40 ಇಯರ್ಸ್ ಬರುವುದಿಲ್ಲ, ಆಫ್ಟರ್ 40 ಇಯರ್ಸ್ ಅವರಿಗೆ ಬರ್ತದೆ. ಮತ್ತೆ ಇದು ಈ ಮಯೋಪಿಯಾ ಮತ್ತೆ ಹೈಪರ್ಮೆಟ್ರೋಪಿಯಾ, ಈ ಶಾರ್ಟ್ ಸೈಟೆಡ್ನೆಸ್ ಮತ್ತೆ ಲಾಂಗ್ ಸೈಟೆಡ್ನೆಸ್ ಏನುಂಟು ಅದು ಯಾವ ಏಜಲ್ಲೂ ಕಂಡು ಬರಬಹುದು, ಅದಕ್ಕೆ ಏಜ್ ಅಂತ ಏನೂ ಇರುವುದಿಲ್ಲ. ಬಟ್ ಪ್ರೆಸ್ಬಯೋಪಿಯಾ ಅನ್ನೋದು ಆಫ್ಟರ್ ದ ಏಜ್ ಆಫ್ 40 ಇಯರ್ಸ್. ಈ ಮಯೋಪಿಯಾ ಮೋಸ್ಟ್ ಕಾಮನ್ಲಿ ನಮಗೆ ತುಂಬ ಹೆಚ್ಚಾಗಿ ಕಂಡು ಬರುವಂಥದ್ದು ಮಯೋಪಿಯಾ, ಅದೇ ಶಾರ್ಟ್ ಸೈಟೆಡ್ ಅಂತ ಹೇಳಿದ್ನಲ್ಲ, ಅದು ತುಂಬ ಕಂಡು ಬರುತ್ತದೆ. ಅದು ಯೂಶಲಿ ಚಿಕ್ಕ ಮಕ್ಕಳಿಂದ ಶುರುವಾಗಬಹುದು. ಯೂಶಲಿ ಮಯೋಪಿಯಾ ತುಂಬ ಕಾಮನ್ ಆಗಿರೋದಕ್ಕೋಸ್ಕರ ಕೆಲವೊಮ್ಮೆ ಮಕ್ಕಳು ಈ ಟಿವಿಯನ್ನು ಇಲ್ಲ ಫೋನನ್ನು ತುಂಬ ಹತ್ತಿರದಿಂದ ನೋಡ್ತಾರೆ. ನನ್ನ ಯೂಶಲಿ ಕ್ವಶನ್ಸ್ ಕೇಳ್ತಾರೆ, ಸರ್ ಫೋನ್ ನೋಡೋದ್ರಿಂದ ಟಿವಿ ನೋಡೋದ್ರಿಂದ ಗ್ಲಾಸ್ ಬರ್ತದ ಅಂತ. ಆ್ಯಕ್ಚುಲಿ ಗ್ಲಾಸ್ ಬರೋದು ಅನ್ನೋದು ಹೇಳೋದಕ್ಕಿಂತ ಅವರಿಗೆ ದೃಷ್ಟಿದೋಷ, ಅದೇ ಮಯೋಪಿಯಾ ಅಂತ ಹೇಳ್ತೇವಲ್ಲ, ಆ ದೃಷ್ಟಿದೋಷ ಇದ್ದರೆ ಅವರಿಗೆ ದೂರದ ಕಾಣೋದಿಲ್ಲ. ಅವಾಗ ಎಂತ ಮಾಡ್ತಾರೆ ಅಂತಂದರೆ ಹೋಗಿ ಟಿವಿ ಹತ್ತಿರದಿಂದ ನೋಡೋದು, ಫೋನನ್ನು ಹತ್ತಿರಕ್ಕೆ ತಂದು ನೋಡೋದು, ಬಿಕಾಸ್ ಅವರಿಗೆ ವಿಸಿಬಿಲಿಟಿ ಸ್ವಲ್ಪ ಕಡಿಮೆ ಇರ್ತದೆ. ಸೊ ದೇ ವಿಲ್ ಗೋ ಕ್ಲೋಸ್ ಟು ದ ಎನಿ ಗ್ಯಾಜೆಟ್ಸ್, ಟಿವಿ ಆಗಿರ್ಬೋದು ಫೋನ್ ಆಗಿರ್ಬೋದು, ತುಂಬ ಹತ್ತಿರ ನೋಡ್ಲಿಕ್ಕೆ ಟ್ರೈ ಮಾಡ್ತಾರೆ. ಸೊ ಇನ್ ಕೇಸ್ ಆ ಥರ ಏನಾದರೂ ಮಕ್ಕಳು ಆ ಥರ ಏನಾದರೂ ಮಾಡ್ತಾ ಇದ್ದರೆ ಸೊ ಮೇ ಬಿ ಅವರಿಗೆ ದೃಷ್ಟಿದೋಷ ಇರ್ಬೋದು, ಮಯೋಪಿಯಾ ಇರಬಹುದು. ಸೊ ಆವಾಗ ಅವ್ರನ್ನ ಕೂಡಲೇ ತಂದು ನಮಗೆ ಕಣ್ಣಿನ ಡಾಕ್ಟರಲ್ಲಿ ಪರೀಕ್ಷೆ ಮಾಡಿಸ್ಕೊಂಡು ಸೂಕ್ತವಾದ ಕಣ್ಣಿನ ಕರ್ಣಕವನ್ನು ಮಾಡಿಸ್ಕೋಬಹುದು. ಯೂಶ್ವಲಿ ಏನಾಗ್ತದೆ ಅಂತಂದರೆ ಅಟ್ ಏಜ್ ಆಫ್ 3 or 4 ಇಯರ್ಸ್ ಮಕ್ಕಳು ಅಷ್ಟು ಮಾತಾಡೋದಿಲ್ಲ, ಸ್ಕೂಲಿಗೆ ಹೋಗೋದಿಲ್ಲ, ಸೊ ಅದಷ್ಟು ಕೂಡಲೇ ಗೊತ್ತಾಗೋದಿಲ್ಲ. ಆ್ಯಂಡ್ ವೆನ್ ಯಾವಾಗ ಅವರು ಶಾಲೆಗೆ ಹೋಗಲಿಕ್ಕೆ ಶುರು ಮಾಡ್ತಾರೆ ಅಪ್ ಡೇಟ್ ದ 5 ಇಯರ್ಸ್ ಆದಮೇಲೆ ಸ್ಕೂಲಲ್ಲಿ ಹೋದಾವಾಗ ಬೋರ್ಡ್ ಕಾಣಲಿಕ್ಕಿಲ್ಲ, ಕರೆಕ್ಟಾಗಿ ಬರೆಯೋದಿಲ್ಲಕ್ಕಿಲ್ಲ ಮೋಸ್ಟ್ಲಿ ಅವರಿಗೆ, ಬಿಕಾಸ್ ಅವರಿಗೆ ಕರೆಕ್ಟಾಗಿ ಬೋರ್ಡ್ ಕಾಣ್ತಿರ್ಬೋದು. ಅವಾಗ ಅವರಿಗೆ ಸ್ವಲ್ಪ ಬರೆಯೋದ್ರಲ್ಲಿ ಪ್ರಾಬ್ಲಮ್ ಆಗ್ತದೆ, ಹೇಳುವುದಿಲ್ಲ. ಸೊ ಆವಾಗ ಗೊತ್ತಾಗೋದೇ ಅದು ಪ್ರೆಸೆಂಟೇಷನ್ ಯೂಶಲಿ 5-6 ಇಯರ್ಸ್ ಮೇಲೆ ಯೂಶಲಿ ಬರ್ತದೆ ಅದು. ಬಟ್ ಯು ಅಬ್ಸರ್ವೇಷನ್ ಅಂದರೆ ಇವಾಗ ಸ್ಕೂಲ್ ಅಂಗನವಾಡಿಯಲ್ಲಿ ಇರ್ಬೋದು, ಇಲ್ಲ LKG UKGಯಲ್ಲಿ ಇರ್ಬೋದು, ಅಥವಾ ಮನೆಯಲ್ಲಿ ಪೇರೆಂಟ್ಸು ಮಕ್ಕಳನ್ನು ಅಬ್ಸರ್ವ್ ಮಾಡಬೇಕು. ಅವರು ಟಿವಿನ ತುಂಬ ಹತ್ತಿರದಿಂದ ನೋಡ್ತಾ ಇದ್ರೆ, ಫೋನನ್ನು ತುಂಬ ಹತ್ತಿರದಿಂದ ನೋಡ್ತಾ ಇದ್ರೆ ಅವರಿಗೆ ದೃಷ್ಟಿದೋಷ ಇರ್ಬೋದು. ಅವರಿಗೆ ಅದು ನೋಡ್ತಾ ಇರೋದ್ರಿಂದ ಬರೋದಲ್ಲ, ಬಟ್ ಅವರಿಗೆ ದೃಷ್ಟಿದೋಷ ಇರೋದಕ್ಕೋಸ್ಕರ ಅವರನ್ನು ತುಂಬ ಹತ್ತಿರ ನೋಡ್ತಾರೆ. ಸೊ ಇನ್ ದ್ಯಾಟ್ ಕೇಸ್ ಅವರು ಕೂಡಲೇ ಆ ಥರ ಅಬ್ಸರ್ವ್ ಮಾಡಿದರೆ ಕೂಡಲೇ ಬಂದು ಚೆಕ್ ಮಾಡಿಸ್ಕೊಂಡು ಅದಕ್ಕೆ ಸೂಕ್ತವಾದ ಗ್ಲಾಸಸ್ಸನ್ನು ಮಾಡಿಸ್ಕೋಬಹುದು. ಇನ್ ಸೇಮ್ ವೇ ಇನ್ ಹೈಪರ್ಮೆಟ್ರೋಪಿ ಆಲ್ಸೋ, ಅವರಿಗೆ ಅದು ದಿಸ್ ಲಾಂಗ್ ಸೈಟೆಡ್ನೆಸ್ ಆವಾಗಲೂ ಅವರಿಗೆ ಅದು ಸ್ವಲ್ಪ ಬ್ಲರ್ ಆಗ್ತಾ ಇದ್ರೆ ದೇ ಕ್ಯಾನ್ ಕಮ್ ಅಂಡ್ ಗೆಟ್ ಇಟ್ ಡನ್. ಮತ್ತೆ ಬರುವಂಥದ್ದು ಪ್ರೆಸ್ಬಯೋಪಿಯಾ, ಅದು ಅಟ್ ದ ಏಜ್ ಆಫ್ 40. ಯೂಶುವಲ್ ಆಗಿ ಇಂಡಿಯಾದಲ್ಲಿ ಅವರೇಜ್ ಏಜ್ ಇಸ್ 38 ಇಯರ್ಸ್. ಸೊ 37 to 37 ಆದಮೇಲೆ ಹತ್ತದ ಮಂಜಾಗ್ತಾ ಇದ್ರೆ ಒಮ್ಮೆ ಬಂದು ದೂರದ ಕಾಣ್ತದೆ, ಹತ್ತದ ಮಂಜ್ ಆಗ್ತಾ ಇರ್ತದೆ ಬಂದು ಹೇಳ್ತಾರೆ ಯೂಶುವಲಿ. ಸೊ ಚಾಲಿಸ್ಕ ಚಶ್ಮಾ ಅಂತ ಒಂದು ಉಂಟಲ್ಲ ನೇಮ್ ಹಾಗೆ. ಸೊ 40 ವರ್ಷ ಆಗಿದ ತಕ್ಷಣ ಒಮ್ಮೆ ಬಂದು ಚೆಕ್ ಮಾಡಿಸ್ಕೊಂಡು ಸೂಕ್ತವಾದ ಗ್ಲಾಸ್ ಏನುಂಟು ಪವರ್ ಏನುಂಟು ಅದನ್ನ ಮಾಡಿಸಿದ್ರೆ ಆಯ್ತು. ಇದಿಷ್ಟು ದೃಷ್ಟಿದೋಷದ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ.
0: ದೃಷ್ಟಿದೋಷದ ಬಗ್ಗೆ ಬಹಳ ವಿವರವಾಗಿ ಮಾಹಿತಿಯನ್ನ ಕೊಟ್ಟರೆ ಡಾಕ್ಟ್ರೆ, ಕಣ್ಣಿನ ಪೊರೆ ಸಮಸ್ಯೆಗಳ ಬಗ್ಗೆ ಕೂಡ ಸಾಕಷ್ಟು ನಮ್ಮ ಜನರು ಮಾತಾಡ್ತಾರೆ, ಅದರ ಬಗ್ಗೆ ತಾವು ತಿಳುವಳಿಕೆ ಕೊಡುವುದಾದ್ರೆ?
1: ಪೊರೆಯ ಸಮಸ್ಯೆ ಹೌದು, ಅದು ತುಂಬಾ ಕಂಡು ಬರ್ತದೆ ಯೂಶುವಲಿ ಆಫ್ಟರ್ 40 ಇಯರ್ಸ್, 40 ಮೇಲೆ ಬರುವಂತದ್ದು. 40 ಮೇಲೆ ಕಣ್ಣು ಮಂಜಾಗ್ತಿದ್ರೆ ಒಮ್ಮೆ ಬಂದು ಕಣ್ಣು ಚೆಕ್ ಮಾಡಿಸ್ಕೊಂಡು ಪೊರೆನ ಅಥವಾ ಗ್ಲಾಸ್ ಅಂತ ಒಮ್ಮೆ ಚೆಕ್ ಮಾಡಿಸ್ಕೊಳ್ಳೋದು ಬೆಟರ್. ಯೂಶುವಲ್ ಆಗಿ ಅದು ವಿ ಕಾಲ್ ಇಟ್ ಆಸ್ ಸೆನೈಲ್ ಇಮ್ಯಚುರ್ ಕೆಟ್ರಾಕ್ಟ್. ಸೆನೈಲ್ ಅಂತಂದ್ರೆ ಎಲ್ಡರ್ಲಿ ಅಂದ್ರೆ ಓಲ್ಡ್ ಏಜ್ ಅಂದ್ರೆ ವಯಸ್ಸಾದವರಿಗೆ ಬರುವಂತಂದ ಅರ್ಥ. ಸೊ ಆಫ್ಟರ್ 40 ಇಯರ್ಸ್ ಆಫ್ ಏಜ್ ದೇ ಕ್ಯಾನ್ ಕಮ್ ಅಂಡ್ ಗೆಟ್ ಇಟ್ ಡನ್, ಟೆಸ್ಟ್ ಮಾಡಿಸ್ಕೋಬಹುದು. ಪೊರೆ ಇದ್ರೆ ಅದಕ್ಕೆ ಸೂಕ್ತವಾದ ನಾವು ಚಿಕಿತ್ಸೆಯನ್ನು ಕೊಟ್ಟು ಅದನ್ನು ತೆಗಿಬಹುದು. ಬಟ್ ವಿದಿನ್ 40 ಇಯರ್ಸ್ ಆಲ್ಸೋ ಕೆಲವೊಮ್ಮೆ 40 ವರ್ಷಕ್ಕಿಂತ ಮುಂಚೆನೂ ಬರಬಹುದು. ಅದರ ಏನಂತಾರ ಅದರದೊಂದು ಇನ್ಸಿಡೆನ್ಸ್ ತುಂಬ ಕಡಿಮೆ ಇರ್ತದೆ. ಬಟ್ ಕೆಲವೊಮ್ಮೆ ಚಿಕ್ಕ ವಯಸ್ಸಿಂದ ಏನಾದರೂ ಶುಗರ್ಸ್ ಇದ್ರೆ ಅಥವಾ ಬೇರೆ ಮೆಟಬಾಲಿಕ್ ಡಿಸೀಸಸ್ ಏನಾಗಿದ್ರೆ ಅದು ಮುಂಚೆ ಏನಾದರೂ ಕಣ್ಣಿಗೆ ಪೆಟ್ಟು ಬಿದ್ದಿದ್ರೆ ಆ ಥರ ಕೆಲವೊಮ್ಮೆ ಈ ರೇರ್ ಕೇಸಸ್ಸಲ್ಲಿ 40 ವರ್ಷಕ್ಕಿಂತ ಮುಂಚೆನೇ ಪೊರೆ ಬರ್ತದೆ. ಸೊ ಇನ್ ದ್ಯಾಟ್ ಕೇಸ್ ಅದನ್ನು ಬಂದಿದ್ದರೆ ಅದು ಕಣ್ಣು ಮಂಜಾಗ್ತದೆ, ಹೊಗೆ ಹಾಗೆ ಮೋಡ ಕವಿದ ಹಾಗೆ ಕಾಣ್ತದೆ. ಸೊ ಆವಾಗ ಬಂದು ಅವ್ರಮ್ಮೆ ಚೆಕ್ ಮಾಡಿಸ್ಕೊಂಡು ಅದು ಪೊರೆನ ಅಥವಾ ಗ್ಲಾಸ್ ಅಂತ ಚೆಕ್ ಮಾಡಿಸ್ಕೊಂಡು ಬಂದಿದ್ದರೆ ಅದನ್ನ ರಿಮೂವ್ ಮಾಡಿ ನಾವು ಕೊಡ್ಬೋದು. ಅದಕ್ಕೆ ನಾವು ಯೂಶುವಲಿ ಪೊರೆ ತೆಗೆಯುವ ತೆಗೆಯೋದು ಅಂತಂದ್ರೆ ಪೊರೆ ತೆಗೆದು ನಾವು ಅದಕ್ಕೆ ಲೆನ್ಸ್ ಕೂಡ ಒಳಗಡೆ ಹಾಕಬೇಕು, ಏನಕ್ಕಂದ್ರೆ ಅವರಿಗೆ ಕ್ಲಿಯರ್ ಆಗಿ ಕಾಣಲಿಕ್ಕೆ ಅಂತ. ಸೊ ವಿ ವಿಲ್ ರಿಮೂವ್ ದ ಕ್ಯಾಟರಾಕ್ಟ್ ಅಂಡ್ ವಿಲ್ ಪುಟ್ ದ ಸೂಟೇಬಲ್ ಲೆನ್ಸ್, ಇಂಟ್ರಾಕ್ಯುಲರ್ ಲೆನ್ಸ್ ವಾಟ್ ವಿ ಕಾಲ್, ಅದನ್ನು ಹಾಕಿ ಮತ್ತೆ ಅವರಿಗೆ ದೃಷ್ಟಿ ಚೆನ್ನಾಗಿ ಕಾಣುವ ಹಾಗೆ ಮಾಡಬಹುದು. ಯೂಶ್ವಲಿ ಅದು ಬರೋದು 40 ಇಯರ್ಸ್ ಮೇಲೇನೆ, ಅದಕ್ಕೆ ತುಂಬ ಥರ ಗೈಡಿಂಗ್ಸ್ ಇರ್ತದೆ. ಒಂದು 1, 2, 3, 4 ಹೀಗೆ 4 ಗ್ರೇಡಿಂಗ್ಸ್ ಇರ್ತದೆ. ಮತ್ತೆ ಸೆಕೆಂಡ್ ಗ್ರೇಡಲ್ಲಿ ಸ್ವಲ್ಪ ಮಂಜು ಆಗ್ತದೆ, ಬಟ್ ಆಫ್ಟರ್ ಥರ್ಡ್ ಆರ್ ಫೋರ್ತ್ ಗ್ರೇಡ್ ಸ್ವಲ್ಪ ಜಾಸ್ತಿ ಆದವಾಗ ತುಂಬ ಮಂಜು ಆಗ್ತದೆ. ಅದು ಬರೀ ಲೈಟ್ ಮಾತ್ರ ಕಾಣೋದಿರ್ಬೋದು, ಮತ್ತೆ ಒಂದು ಜಸ್ಟ್ ಒಂದು 1-2 ಮೀಟರ್ ಅಷ್ಟೇ ಕಾಣ್ತದೆ. ಸೊ ಅದಕ್ಕೆ ಯೂಶ್ವಲಿ ಕೇಳ್ತಾರೆ ಪೊರೆ ತೆಗಿಬೇಕಾದ್ರೆ ಪೂರ್ತಿ ಬರಬೇಕು ಅಂತ, ಆ ಥರ ಏನಿಲ್ಲ. ಅವರಿಗೆ ಸಮಸ್ಯೆ ಆಗ್ತಾ ಇದ್ರೆ ತುಂಬ ಡೈಲಿ ರುಟೀನ್ ಕೆಲಸ ಮಾಡ್ಕೊಳ್ಳಿಕ್ಕೆ ಸಮಸ್ಯೆ ಆಗ್ತಾ ಇದ್ರೆ ಅವಾಗ ಅವರು ಅದನ್ನು ಬಂದು ಎಷ್ಟು ಪೊರೆ ಉಂಟಂತ ನೋಡಿ ಚೆಕ್ ಮಾಡಿಸ್ಕೊಂಡು ಇನ್ ಕೇಸ್ ರಿಕ್ವೈರ್ಡ್ ವಿ ಕ್ಯಾನ್ ಅದೇ ಆಪರೇಷನ್ ಮಾಡಿ ಅದನ್ನು ತೆಗೆದು ನಾವು ಲೆನ್ಸ್ ಎಲ್ಲ ಹಾಕಿ ಅದನ್ನು ಕ್ಲಿಯರ್ ಮಾಡಿ ಕೊಡ್ಬೋದು.
0: ಹಾಗೆಯೇ ನಮ್ಮ ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಮೊಬೈಲ್ ಬಳಕೆ ಮಾಡಿ ಮಾಡ್ತಾರೆ, ಯಾಕಂತ ಹೇಳಿದ್ರೆ ಸಣ್ಣ ಮಕ್ಕಳಿಂದ ಹಿಡಿದು ಪ್ರಾಯದವರೆಗೂ ಎಲ್ಲರೂ ಮೊಬೈಲ್ ಅನ್ನು ನೋಡ್ತಾರೆ. ಈ ಮೊಬೈಲ್ ನೋಡೋದ್ರಿಂದ ಸುಮಾರು ಅಷ್ಟು ಸಮಸ್ಯೆಗಳು ಬರ್ತದೆ ಅಂತ ಹೇಳ್ತಾರೆ. ಇದನ್ನೊಂದು ಕಮ್ಮಿ ಮಾಡಬೇಕು ಮತ್ತೆ ಕಣ್ಣಿನ ಆರೋಗ್ಯವನ್ನು ಈ ಮೂಲಕ ಕಾಪಾಡಬೇಕು ಎನ್ನುವ ದೃಷ್ಟಿಯಲ್ಲಿ ಏನು ಹೇಳ್ತೀರಿ?
1: ಹೌದು, ಇವಾಗ ತುಂಬಾ ಗ್ಯಾಜೆಟ್ಸ್ ಯೂಸ್ ತುಂಬಾ ಆಗ್ತಾ ಉಂಟು, ಪರ್ಟಿಕ್ಯುಲರ್ಲಿ ಮೊಬೈಲ್ ತುಂಬಾ ಯೂಸ್ ಮಾಡ್ತಾರೆ. ಟೆಕ್ಸ್ ಆಲ್ಸೋ ವಿಲ್ ಲಾಟ್ ಆಫ್ ಯೂಸ್, ದೇ ವಿಲ್ ಯೂಸ್ ಕಂಪ್ಯೂಟರ್ಸ್ ಆಲ್ಸೋ ಫಾರ್ ಲಾಂಗ್ ಪೀರಿಯಡ್ ಆಫ್ ಟೈಮ್, ಒಂದು 6 ಗಂಟೆ 8 ಗಂಟೆ ಅದನ್ನು ಕಂಟಿನ್ಯೂಸ್ ಯೂಸ್ ಮಾಡ್ತಾರೆ. ಅದೇನು ಸಮಸ್ಯೆಗಳಾಗ್ತವೆ ಯೂಶ್ವಲಿ ಸ್ಪೆಸಿಫಿಕಲಿ ಫ್ರಮ್ ದ ಫೋನ್, ಮೊಬೈಲ್ ಫೋನ್ ಅದು ಯೂಶ್ವಲಿ ಬ್ಲೂ ಲೈಟ್ ಎಮಿಷನ್ ಮಾಡ್ತಾರೆ. ಇಟ್ಸ್ ವೆರಿ ಹೈ ಎನರ್ಜಿ ಲೈಟ್, ಬ್ಲೂ ಲೈಟ್ ಎಮಿಷನ್ ಅದು ಹೊರಹಾಕ್ತದೆ. ಅದು ಪ್ರೊಲಾಂಗ್ ಟೈಮ್ ತುಂಬ ಟೈಮ್ ತನಕ ನೋಡ್ತಾ ಇದ್ರೆ ಅದರಿಂದ ಸ್ವಲ್ಪ ನಮ್ದು ಅಕ್ಷಿಪಟಲ ಏನಂತೇವೆ ಕಣ್ಣಿದ್ದು ರೆಟಿನಾ ಅಂತ ಏನುಂಟು ಅದಕ್ಕೆ ಸ್ವಲ್ಪ ಡ್ಯಾಮೇಜ್ ಆಗ್ಬೋದು. ಸ್ಪೆಸಿಫಿಕಲಿ ಮತ್ತೆ ಈ ಡ್ಯೂರಿಂಗ್ ನೈಟ್ ಟೈಮ್ ಇನ್ ಕೇಸ್ ಡೇ ತುಂಬ ಮಲಗೋಕ್ಕಿಂತ ಮುಂಚೆ ತುಂಬ ಹೊತ್ತು ಅವರು ಫೋನ್ ಅನ್ನು ಯೂಸ್ ಮಾಡ್ತಾ ಇದ್ರೆ ಅವಾಗ ಮೆಲಟೋನಿನ್ ಅಂತ ಒಂದು ಉಂಟು, ಅದು ಒಂದು ಅಂಶ ಉಂಟು ಬಾಡಿಲಿ, ಅದು ಸ್ವಲ್ಪ ಸಪ್ರೆಸ್ ಆಗ್ತದೆ. ಅದು ನಮ್ಗೆ ಸ್ಲೀಪ್ಗೆ ಹೆಲ್ಪ್ ಮಾಡ್ತದೆ. ಸೊ ಅದು ಸಪ್ರೆಸ್ ಆದವಾಗ ಸ್ಲೀಪ್ ಸ್ವಲ್ಪ ಡಿಸ್ಟರ್ಬ್ ಆಗ್ತದೆ. ಸೊ ನಿದ್ದೆ ಬರದೇ ಇರುವುದು, ಸ್ಲೀಪ್ ಇನ್ಸೋಮ್ನಿಯಾ ಅಂತ ಹೇಳ್ತೇವೆ, ಅದೆಲ್ಲ ತೊಂದರೆ ಕೊಡ್ತದೆ. ಇನ್ನೊಂದು ಕಾಲ್ಡಸ್ ಕಂಪ್ಯೂಟರ್ ವಿಷನ್ ಸಿಂಡ್ರೋಮ್ ಅಂತ. ಕಂಪ್ಯೂಟರ್ ವಿಷನ್ ಸಿಂಡ್ರೋಮ್ ಅಂತಂದ್ರೆ ಈ ಫೋನ್ ಆಗ್ಬಹುದು ಅಥವಾ ಕಂಪ್ಯೂಟರ್ ಆಗ್ಬಹುದು, ಇದನ್ನ ಲಾಂಗ್ ಟೈಮ್ ಕಂಟಿನ್ಯೂಸ್ ಆಗಿ ವರ್ಕ್ ಮಾಡುವಾಗ ಕಣ್ಣಿಗೆ ಡ್ರೈನೆಸ್ ಬರ್ತದೆ, ಮತ್ತೆ ಕಣ್ಣು ಮಂಜಾಗ್ತದೆ, ಮತ್ತೆ ಕಣ್ಣಲ್ಲಿ ಉರಿ ಬರುವಂತದ್ದು, ಮತ್ತೆ ಕುತ್ತಿಗೆ ನೋವಾಗುವಂಥದ್ದು, ಅದೆಲ್ಲ ಅದೊಂದು 4-5 ಅಂಶನ ಸೇರಿದನ್ನ ಸಿಂಡ್ರೋಮ್ ಅಂತ ಕರಿತೇವೆ. ಸಿಂಡ್ರೋಮ್ ಅಂತಂದ್ರೆ 4-5 ಅಂಶ ಸೇರಿ ಆಗುವಂಥದ್ದು. ಸೊ ಇದು ಆಗ್ತದೆ. ಅದು ಆಗುವುದು ಯಾಕೆ ಅಂತಂದ್ರೆ ಯೂಶ್ವಲಿ ಲಾಂಗ್ ಟೈಮ್ಗೋಸ್ಕರ, ತುಂಬಾ 6 hours, 8 hours, 10 hours, ಸಮಟೈಮ್ಸ್ ಕೆಲವು 12 hours, ಈವನ್ ಆಫ್ಟರ್ ಕಂಪ್ಯೂಟರ್ ಅಂತ ಹೇಳ್ತಾರೆ, ಕಂಪ್ಯೂಟರ್ ಯೂಸ್ ಮಾಡಿ ಆದ ಮೇಲೆ ಮತ್ತೆ ವಾಪಸ್ ಬಂದು ಫೋನ್ ನೋಡ್ತಾರೆ. ಸೊ ಎನಿ ಸ್ಕ್ರೀನ್, ಎನಿ ಗ್ಯಾಜೆಟ್ಸ್ ಕಂಟಿನ್ಯೂಸ್ ಆಗಿ ಯೂಸ್ ಮಾಡುವಾಗ ಅದು ಸ್ವಲ್ಪ ಡ್ಯಾಮೇಜ್ ಆಗ್ತದೆ. ದಟ್ ಈಸ್ ಕಾಲ್ಡ್ ಕಂಪ್ಯೂಟರ್ ವಿಷನ್ ಸಿಂಡ್ರೋಮ್ ಅಂತ. ಮತ್ತೆ ಕಣ್ಣು ಸ್ವಲ್ಪ ಸ್ಟ್ರೈನ್ ಆಗ್ಬೋದು, ಇನ್ ಕೇಸ್ ಅವರಿಗೆ ಹಾರ್ಡ್ ಪವರ್ ಇದ್ರೆ ಮಯೋಪೆ ಅಂತಾನೆ ಹೇಳಿದ್ದೇನೆ ಅವಾಗ ನಾನು, ಅದನ್ನು ಪವರ್ ಇದ್ರೆ ಮತ್ತೆ ಈ ತರ ತುಂಬಾ ಸ್ಕ್ರೀನ್ ಟೈಮ್ ಯೂಸ್ ಮಾಡುವಾಗ ಸ್ವಲ್ಪ ಅವರಿಗೆ ಸ್ಟ್ರೆಸ್ ಸ್ಟ್ರೈನ್ ಫೀಲ್ ಆಗಬಹುದು. ಮತ್ತೆ ಬ್ಲಿಂಕ್ ರೇಟ್ ಅಂತ ಹೇಳ್ತೇವೆ, ಏನಕ್ಕೆ ನಮ್ಮ ಕಣ್ಣ ರೆಪ್ಪೆ ಅನ್ನೋಂತು ನಮ್ಮ ಕಣ್ಣಿನ ಮೇಲೆ ಒಂದು ನೀರಿನ ಅಂಶ ಇರ್ತದೆ, ಅದು ಕಣ್ಣು ಮತ್ತೆ ರೆಪ್ಪೆ ಮತ್ತು ಕಣ್ಣು ಕ್ಲೋಸ್ ಆಗುವಾಗ ಒಂದಕ್ಕೊಂದು ತಾಗಿ ಅದು ಡ್ಯಾಮೇಜ್ ಆಗಬಾರ್ದು ಅಥವಾ ಹರಿಚಬಾರ್ದು ಅಂತ ಹೇಳಿ ಒಂದು ನೀರಿನ ಅಂಶ ಇರ್ತದೆ. ಸೊ ಅದು ಯಾವಾಗ ಇವರು ನಾವು 1 ನಿಮಿಷಕ್ಕೆ 10 times ಬ್ಲಿಂಕ್ ಮಾಡ್ತೇವೆ, ಅದು ಬ್ಲಿಂಕ್ ಆಗುವುದು ಏನಕ್ಕಂತಂದ್ರೆ ಹೊರಗಡೆ ಧೂಳು ಬಂದು ಕೂತಿರ್ತದೆ ನಮ್ಮ ಕಣ್ಣಿನ ಮೇಲೆ ಆ ನೀರಿನ ಮೇಲೆ, ಕಣ್ಣು ಬ್ಲಿಂಕ್ ಮಾಡಿದವಾಗ ನೀರು ಡ್ರೈನ್ ಆಗಿ ಹೋಗ್ತದೆ, ಮತ್ತೆ ಹೊಸ ನೀರು ಬರ್ತದೆ, ಮತ್ತೆ ಹೊಸ ಡಸ್ಟ್ ಬಂದರೆ ಧೂಳು ಕೂತ ಅಥವಾ ಡಸ್ಟ್ ಕ್ಲೀನ್ ಮಾಡಲಿಕ್ಕೆ ಅಂತ ಹೊಸ ನೀರು ಬರ್ತದೆ. ಯಾವಾಗ 1 ನಿಮಿಷ ಕಂಟಿನ್ಯೂಸ್ ಫೋನ್ ನೋಡುವಾಗ ಅಥವಾ ಕಂಪ್ಯೂಟರ್ ನೋಡುವಾಗ ನಾವು ಯಾವಾಗ ಕಣ್ಣು ಮುಚ್ಚೋದಿಲ್ಲ ಆವಾಗ ನೀರು ನಮ್ಮ ಔಟ್ ಸೈಡ್ ಅಟ್ಮಾಸ್ಫಿಯರ್ ಗಾಳಿಗೆ ಆರಿ ಹೋಗ್ತದೆ. ಸೊ ಅವಾಗ ಸಡನ್ ಕಣ್ಣು ಮುಚ್ಚಿದವಾಗ ಕಣ್ಣು ಉರಿಯುವುದು, ಮರಳೆ ಇದ್ದಾಗ ಅನ್ಸೋದು, ಸ್ಯಾಂಡ್ ಇದ್ದಾಗ ಅನ್ಸೋದು, ಆ ಥರ ಎಲ್ಲ ಅನ್ಸದೆ. ಸೊ ಅದು ಎಲ್ಲದು ಸ್ಕ್ರೀನ್ ಇದು ಮಾಡೋದ್ರಿಂದಾನೆ. ಸೊ ಇದನ್ನು ಹೇಗೆ ನಾವು ತಡೆಗಟ್ಟಬಹುದು ಅಂತಂದರೆ, ಫಸ್ಟ್ ಥಿಂಗ್ ಈಸ್ ದೇರ್ ಇಸ್ ಅ ರೂಲ್, 20-20-20 ರೂಲ್ ಅಂತ. ಸೊ ಎವ್ರಿ ಗ್ಯಾಜೆಟ್ಸ್ ಓದೋದನ್ನು ಫೋನ್ ಆಗಲಿ ಅಥವಾ ಕಂಪ್ಯೂಟರ್ ಆಗಲಿ ಅಥವಾ ಯಾವುದನ್ನು ನೋಡೋದು ಕಂಟಿನ್ಯೂಸ್ ನೋಡ್ ವರ್ಕ್ ಇದ್ದಾವಾಗ ಎವ್ರಿ 20 ನಿಮಿಷಕ್ಕೊಮ್ಮೆ 20 minutes 20-20-20 ರೂಲಲ್ಲಿ 20 ನಿಮಿಷಕ್ಕೊಮ್ಮೆ ಫಸ್ಟು ಅವರು 20 seconds 20 ನಿಮಿಷ ಆಗಿದ ತಕ್ಷಣ ಒಂದು 20 seconds ಅವರಿಂದ ಒಂದು 20 feet ಯಾವುದಾದ್ರು ಒಂದು ಆಬ್ಜೆಕ್ಟ್ ಇರ್ತದಲ್ಲ ವಸ್ತುವನ್ನು ಒಂದು 20 seconds ನೋಡಬೇಕು, ಮತ್ತೆ 20 ನಿಮಿಷ ಕಂಪ್ಯೂಟರ್ ವರ್ಕ್ ಅಥವಾ ಗ್ಯಾಜೆಟ್ಸ್ ವರ್ಕ್, ಮತ್ತೆ 20 seconds ದೂರ ನೋಡಬೇಕು. ಸೊ ಹಾಗೆ 20 minutes ಒಂದು 20 seconds 20 feet ಆಬ್ಜೆಕ್ಟ್ ಒಮ್ಮೆ ನೋಡ್ಬೇಕು. ದಟ್ ಇಸ್ ಕಾಲ್ಡ್ 20-20-20 ರೂಲ್. ಅವಾಗ ಏನಾಗ್ತದೆ ಅಂದ್ರೆ ಕಣ್ಣು ಸ್ವಲ್ಪ ಸ್ಟ್ರೈನ್ ಆಗುದಿಲ್ಲ, ಮತ್ತೆ ಸ್ವಲ್ಪ ರಿಲ್ಯಾಕ್ಸ್ ಆಗಿರ್ತದೆ, ಮತ್ತೆ ಮತ್ತೆ ಅವರು ಕಂಪ್ಯೂಟರ್ ಅಥವಾ ಫೋನ್ ಯಾವುದೇ ಯೂಸ್ ಆಬ್ಜೆಕ್ಟ್ ಗ್ಯಾಜೆಟ್ ಯೂಸ್ ಮಾಡ್ತಿರ್ಬೋದು, ಅವುದನ್ನ ಸರೌಂಡಿಂಗ್ ಲೈಟ್ ಏನುಂಟು ಅದರ ಲೈಟಿಗೆ ಅವರು ಅದನ್ನ ಸೆಟ್ ಮಾಡಿ ಇಟ್ಕೋಬೇಕು ಕಂಪ್ಯೂಟರ್ ಸ್ಕ್ರೀನ್ ಅನ್ನು, ಅವಾಗ ಅದು ಕಣ್ಣಿಗೆ ಸ್ಟ್ರೈನ್ ಆಗುದಿಲ್ಲ. ಮತ್ತೆ ಎನಿ ಬ್ಲೂ ಲೈಟ್ ಫಿಲ್ಟರ್ಸ್ ನೈಟ್ ಮೋಡ್ ಹಾಕೊಳ್ಳೋದು, ಬಿಕಾಸ್ ಅದರಲ್ಲಿ ಸ್ವಲ್ಪ ಲೈಟ್ ಕಡಿಮೆ ಇರ್ತದಲ್ಲ ಅದು ಹಾಕೋಬಹುದು. ಮತ್ತೆ ರುಟೀನ್ ಐ ಚೆಕಪ್ ಎವ್ರಿ 3 months ಆರ್ 6 months ಒಮ್ಮೆ ರುಟೀನ್ ಐ ಚೆಕಪ್ ಅವರು ಮಾಡಿಸ್ಕೊಳ್ತಾ ಇರ್ಬೋದು. ಸ್ಪೆಸಿಫಿಕಲಿ ಈ ತರ ಕಂಪ್ಯೂಟರ್ ಯೂಸ್ ಮಾಡುವಾಗ ಈ ತರ ಮೆಷರ್ಮೆಂಟ್ಸ್, ಈ 20-20-20 ರೂಲ್ ಏನಿದೆ, ಮತ್ತೆ ಅದರ ಲೈಟ್ ಬ್ರೈಟ್ನೆಸ್ ಕಡಿಮೆ ಮಾಡ್ಕೊಳ್ಳೋದು ಅಥವಾ ಬ್ಲೂ ಲೈಟ್ ಫಿಲ್ಟರ್ ಅನ್ನು ಹಾಕೊಳ್ಳೋದ್ರಿಂದ ತುಂಬಾ ಅನುಕೂಲ ಆಗ್ತದೆ. ಸೊ ವಾಟ್ ಐ ಸೇ ಅದೇ, ಸ್ವಲ್ಪ ರೆಸ್ಟ್ ಕೊಟ್ಟು ಸ್ವಲ್ಪ ಕೆಲಸ ಮಾಡ್ತಾರೆ ಬೆಟರ್ ಅಂತ.

0: ಈಗ ಈ ಕಣ್ಣಿನ ಇನ್ಫೆಕ್ಷನ್ ಎಲ್ಲ ಸಾಮಾನ್ಯವಾಗಿ ಶುರು ಆಗುತ್ತೆ. ಕಣ್ಣು ಕೆಂಪಾದಾಗ ಅಥವಾ ಕಣ್ಣಲ್ಲಿ ನೀರು ಬಂದಾಗ ಸಾಕಷ್ಟು ಜನರು ಆತಂಕಕ್ಕೆ ಒಳಗಾಗ್ತಾರೆ. ಈ ಕಣ್ಣಿನ ಇನ್ಫೆಕ್ಷನ್ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡೋದಾದ್ರೆ,
1: ಕಣ್ಣು ಕೆಂಪಾಗುವಿಕೆ ಅದು ಇನ್ಫೆಕ್ಷನ್ ಆಗಿರಲೂಬಹುದು ಅಥವಾ ಅಲರ್ಜಿ ಆಗಿರಲೂಬಹುದು. ಅಲರ್ಜಿ ಇನ್ಫೆಕ್ಷನ್ಸ್ ಆರ್ ನಾನ್ ಇನ್ಫೆಕ್ಷಿಯಸ್. ಇನ್ಫೆಕ್ಷನ್ಸ್ ಅಂತಂದ್ರೆ ಮೇ ಬಿ ವೈರಲ್ ಟೀರಿಯಲ್ ಆರ್ ಎನಿ ಫಂಗಲ್, ಅದು ಅದಕ್ಕೊಂದು ಪರ್ಟಿಕ್ಯುಲರ್ ಸೋರ್ಸ್ ಇರ್ತದೆ. ಈಗ ಶೀತ ನೆಗಡಿ ಇದ್ದಾಗ ಇಂಜೆಕ್ಷನ್ ಇನ್ಫೆಕ್ಷನ್ ಆಗ್ತದೆ, ಅಥವಾ ಏನಾದರೂ ಕೋಲ್ತಾಗಿ ಕಣ್ಣಿಗೆ ಗಾಯ ಆಗಿ ಅದರಲ್ಲಿ ಫಂಗಲ್ ಇನ್ಫೆಕ್ಷನ್ ಆಗಬಹುದು, ಇಲ್ಲ ಬ್ಯಾಗ್ ಮತ್ತು ವೈರಲ್ ಇನ್ಫೆಕ್ಷನ್ ಆಗಿರಬಹುದು. ಸೊ ಮೂರು ಥರದ್ದು ಬರ್ತದೆ. ಅದರಲ್ಲಿ ಸಿಂಪ್ಟಮ್ಸ್ ಯೂಶಲಿ ಕಣ್ಣು ಮಂಜಾಗುವುದು, ಕಣ್ಣು ಕೆಂಪಾಗುವುದು, ಮತ್ತು ಬ್ಯಾಕ್ಟೀರಿಯಲ್ಲಿ ಮೋರ್ ಆಫ್ ತುಂಬ ವೈಟ್ ಡಿಸ್ಚಾರ್ಜ್ ಬರ್ತದೆ, ಕಣ್ಣಲ್ಲಿ ಪುರುಕು ಬರೋದು ಅಂತ ಹೇಳ್ತಾರೆ, ತುಂಬ ವೈಟ್ ಡಿಸ್ಚಾರ್ಜ್ ಬರ್ತದೆ. ಮತ್ತು ಬೆಳಗ್ಗೆ ಎದ್ದಾಗ ತುಂಬ ಕಣ್ಣು ಅಂಟ್ಕೊಂಡಿರೋದು, ಕಣ್ಣು ತುಂಬ ಪೇಯ್ನ್ ಆಗುವುದು, ಚುಚ್ಚುವುದು ಎಲ್ಲ ಇರ್ತದೆ. ಸೊ ಅವೆಲ್ಲ ಇನ್ಫೆಕ್ಷನ್ ಯೂಶಲಿ ಇನ್ಫೆಕ್ಷಿಯಸ್ ಇರ್ತದೆ, ಏನಾದ್ರು ಆರ್ಗನೈಸಮ್ ಬಂದು ಇನ್ಫೆಕ್ಷನ್ ಆಗಿರ್ತದೆ. ಅಲರ್ಜಿ ಅಂತಂದ್ರೆ ಯೂಶಲಿ ಬೈಲ್ಯಾಟ್ ಇನ್ಫೆಕ್ಷನ್ ಯೂಶಲಿ ಒಂದು ಕಣ್ಣಿಗೆ ಆಗಿ ಮತ್ತೆ ಕಣ್ಣು ಇನ್ನೊಂದು ಕಣ್ಣಿಗೆ ಸ್ಪ್ರೆಡ್ ಆಗ್ತದೆ. ಬಟ್ ಅಲರ್ಜಿ ಅನ್ನೋಂಥದ್ದು ಎಟ್ ಎ ಟೈಮ್ ಒಂದೇ ಕಣ್ಣು ಎರಡು ಕಡೆ ಮುಂದೆ ಕಡೆ ಬರ್ತದೆ. ಬೇಗ ಹೊರಗಡೆ ಹೋದವಾಗ

0: ತಕ್ಷಣ ಆಗ್ತದೆ. ಬಟ್ ಯೂಶಲಿ ಎಂತ ಮಾಡ್ತಾರೆ ಅಂದ್ರೆ ಒಂದು ಆಗಿದ ತಕ್ಷಣ ಯೂಶಲಿ ಕಣ್ಣು ಕೆಂಪಾದರೆ ಹೋಗಿ ಒಂದು ಮೆಡಿಕಲ್ ಸ್ಟೋರ್ ಅಲ್ಲಿ ಹೋಗಿ ಒಂದು ಅಲ್ಲಿ ಕೇಳಿ ಒಂದು ಡ್ರಾಪ್ಸ್ ಕೊಟ್ಟು ಹಾಕೊಂಡು ಬರ್ತಾರೆ. ಅದನ್ನು ಮಾಡಬಾರದು ಆಕ್ಚುಲಿ, ಬಿಕಾಸ್ ಅದು ಎಲ್ಲದಕ್ಕೂ ಒಂದೇ ಡ್ರಾಪ್ಸ್ ಆಗುದಿಲ್ಲ. ಯಾವ ಆರ್ಗನಿಸಮ್ ಇಂದಾಗಿ ಇನ್ಫೆಕ್ಷನ್ ಆಗಿದೆ ಅದಕ್ಕೇನೆ ಡ್ರಾಪ್ಸ್ ಕೊಡಬೇಕು. ಸೊ ಅದೆಲ್ಲದಕ್ಕೂ ಒಂದೇ ಆದರೆ ಅವಾಗ ಏನಾಗ್ತದೆ ಅಂತಂದ್ರೆ, ಯೂಶಲಿ ಫಾರ್ ಎಕ್ಸಾಂಪಲ್ ಫಂಗಲ್ ಅದರಿಂದ ಏನ ಇನ್ಫೆಕ್ಷನ್ ಅಲ್ಸರ್ ಆದರೆ, ಕಣ್ಣಿಗೆ ಅಲ್ಸರ್ ಗಾಯ ಆದ ಹುಣ್ಣಾದರೆ ಅದಕ್ಕೆ ನೀವು ಸ್ಟೀರಾಯ್ಡ್ ಹಾಕ್ಲಿಕ್ಕಿಲ್ಲ. ಬಟ್ ಕೆಲವೊಮ್ಮೆ ಕೆಲವೊಂದು ಮೆಡಿಕಲ್ ಸ್ಟೋರ್ ಅಲ್ಲಿ ಹೋಗಿ ಕೇಳಿದಾಗ ಅದು ಕೊಟ್ಟು ಬಿಡುತ್ತಾರೆ. ಹಾಕಿದವಾಗ ಅದು ಕಡಿಮೆ ಆಗೋದಕ್ಕಿಂತ ಉಲ್ಬಣ ಜಾಸ್ತಿ ಆಗ್ತದೆ, ಉಲ್ಬಣ ಕೊಳ್ತದೆ ತುಂಬ ಜಾಸ್ತಿ ಆಗ್ತದೆ. ಎಲ್ಲಿ ತನಕ ಅಂತಂದ್ರೆ ನಿಮಗೆ ದೃಷ್ಟಿ ಕಳ್ಕೊಳ್ಳಬಹುದು ನೀವು, ಅಲ್ಲಿ ತನಕ ಅದು ಜಾಸ್ತಿ ಆಗ್ತದೆ. ಸೊ ಬೆಟರ್ ಅಂತಂದ್ರೆ ಏನೇ ಸ್ವಲ್ಪ ಕೆಂಪಾದ್ರೂ ಏನೇ ತೊಂದರೆ ಆದ್ರೂ ಕಿರಿಕಿರಿ ಅನಿಸ್ತಾ ಇದ್ರೆ ಜಸ್ಟ್ ಒಂದು ಡಾಕ್ಟರ್ಗೆ ತೋರಿಸಿ ಪರ್ಟಿಕ್ಯುಲರ್ ಮೆಡಿಕಲ್ ತಗೊಂಡು ಅದನ್ನು ಕ್ಲಿಯರ್ ಮಾಡ್ಕೊಳ್ಳೋದು ಬೆಟರ್.
1: ಇನ್ನು ಸಾಮಾನ್ಯವಾಗಿ ಯಾವುದೇ ಆರೋಗ್ಯ ಸಮಸ್ಯೆ ಬಂದಾಗ ಇಂಥ ಫುಡ್ಗಳನ್ನೆಲ್ಲ ತಿನ್ನಬೇಕು ಅಂತ ಸಜೆಸ್ಟ್ ಮಾಡ್ತಾರೆ. ಈಗ ಈ ಕಣ್ಣಿನ ಆರೋಗ್ಯಕ್ಕೆ ಬಂದಾಗ ಏನಾದರೂ ತಾವು ಡಾಕ್ಟರ್ ಆಗಿ ಒಂದು ಫುಡ್ಡನ್ನು ಸಜೆಸ್ಟ್ ಮಾಡೋದಾದ್ರೆ,
0: ಕಣ್ಣಿಗೆ ಒಂದು ವಿಟಮಿನ್ ಎ ಅಂಶ ಬೇಕಿರ್ತದೆ, ಅದು ಯೂಶಲಿ ಕ್ಯಾರೆಟ್ ಇಂದ ಸಿಗ್ತದೆ. ಅದು ಬಂದು ಕ್ವಶನ್ಸ್ ಕೇಳ್ತಾರೆ ಜನ, ಲೈಕ್ ತುಂಬಾ
1: ಬಾಯ್ಲ್ ಮಾಡಿ ತಿನ್ಬೋದು ಅಥವಾ
0: ತೊಂದರೆ ಇಲ್ಲ ಬಟ್ ಕ್ಲೀನ್ ಮಾಡಿಕೊಂಡು ಅಷ್ಟೇ. ಬಟ್ ಅದೇ ಕ್ಯಾರೆಟ್ ಈಗ ದೇಹಕ್ಕೆ ಎಷ್ಟು ಬೇಕು ಅದು ತಗೊಳ್ತದೆ, ಅದು ಒಂದು ಕ್ಯಾರೆಟ್ ಅಲ್ಲಿ ಸಿಗ್ತದೆ, ಟೂ ಕ್ಯಾರೆಟ್ ಅಲ್ಲಿ ಸಿಗ್ತದೆ. ನನಗಂತ ಕ್ಯಾರೆಟ್ ತಿಂದ ಚೆನ್ನಾಗ್ತಂತ ಹತ್ತದ ಕ್ಯಾರೆಟ್ ತಿನ್ಲಿಕ್ಕೆ ಆಗುದಿಲ್ಲ. ಸೊ ಎಷ್ಟು ಬೇಕು ಮಿತದಲ್ಲಿ ಎಷ್ಟು ಬೇಕು ಅಷ್ಟು ತಗೊಂಡು, ಹಣ್ಣು ಹಂಪಲ್ ಆಗಿರ್ಬೋದು, ಗ್ರೀನ್ ಲೀಫಿ ವೆಜಿಟೇಬಲ್ಸ್ ನಾವು ತರಕಾರಿ ಏನಂತೇವೆ ಅದರಲ್ಲಿ ಎಲ್ಲ ಪೋಷಕಾಂಶಗಳು ಇರ್ತದೆ. ಅದನ್ನು ತಗೊಳ್ಳೋದ್ರಿಂದ ಬಾಡಿಗೆ ಏನು ಬೇಕಿರ್ತದೆ ಅದು ಸಿಗ್ತಾ ಇರ್ತದೆ.
1: ಡಾಕ್ಟರ್, ಈಗ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಇಲ್ಲಿ ನೀವು ಕಣ್ಣಿನ ವಿಭಾಗದ ವೈದ್ಯಾಧಿಕಾರಿಯಾಗಿದ್ದೀರಿ. ಈಗ ನಿಮ್ಮ ಈ ಕಣ್ಣಿನ ಚಿಕಿತ್ಸಾ ವಿಭಾಗದಲ್ಲಿ ಯಾವೆಲ್ಲ ಸೌಲಭ್ಯಗಳು ಜನರಿಗೆ ಸಿಗ್ತದೆ ಅದರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ.
0: ಕಣ್ಣಿನ ವಿಭಾಗದಲ್ಲಿ ಈಗ ನಾನು ಡಿಸ್ಕಸ್ ಮಾಡಿದ್ದೇವೆ, ಕಣ್ಣಿನ ದೃಶ್ಯದೋಷ ಆಗಿರಬಹುದು ಮತ್ತೆ ಎನಿ ಟೈಮ್ ಮಯೋಪಿ, ಹೈಪರ್ ಮೆಟ್ರೋಪಿ, ಪ್ರೆಸ್ಬಿಪಿ, ಆಲ್ ಕೈಂಡ್ ಆಫ್ ರಿಫ್ರಾಕ್ಟರಿಯರ್ಸ್, ಮತ್ತೆ ಕಣ್ಣಿನ ಪೊರೆಯ ಚಿಕಿತ್ಸೆ ಆಗ್ತದೆ, ಅಲ್ಲಿ ಪೊರೆ ತೆಗೆಯೋದು ಮತ್ತೆ ಲೆನ್ಸ್ ಅಳವಳಿಕೆ ಎಲ್ಲ ಆಗ್ತದೆ. ಮತ್ತೆ ಡಯಾಬಿಟಿಕ್ ಪೇಷಂಟ್ಸ್ ಇದ್ರೆ ಅವರಿಗೆ ಕಣ್ಣಿನ ನರ ಕೆಲವೊಮ್ಮೆ ಡ್ಯಾಮೇಜ್ ಆಗ್ತದೆ, ಡಯಾಬಿಟಿಕ್ ನೋಪತಿ ಅಂತ ಹೇಳ್ತೇವೆ, ಅದರ ಟ್ರೀಟ್ಮೆಂಟ್ ಕೂಡ ಆಗ್ತದೆ. ಮತ್ತೆ ಸ್ಕ್ರೀನಿಂಗ್ ಆಫ್ ಗ್ಲೋಕೋಮಾ, ಅಂದ್ರೆ ಗ್ಲೋಕೋಮಾ ಅನ್ನೋಂಥದ್ದು ಕಣ್ಣಿನ ಪ್ರೆಷರ್ ಜಾಸ್ತಿ ಆಗಿ ನರ ಸವಿಯುವಂಥದ್ದು, ಅದರದ್ದು ಸ್ಕ್ರೀನಿಂಗ್ ಆಗ್ತದೆ ಇಲ್ಲಿ. ಅದನ್ನು ನಾವು ಐಓಪಿ ಮೆಷರ್ ಮಾಡಿ ಕಣ್ಣಿನ ಪ್ರೆಷರ್ ಮೆಷರ್ ಮಾಡಿ ಅದಕ್ಕೆ ಸೂಕ್ತವಾದ ಡ್ರಾಪ್ಸ್ ಕೊಟ್ಟು ಅದನ್ನು ತಡೆಗಟ್ಟಬಹುದು ನಾವು. ಜೊತೆಗೆ ಮಳ್ಳೆಗಣ್ಣು ಸ್ಕ್ವಿಂಟ್ ಅಂತ ಹೇಳ್ತೇವೆ, ಅದು ಯೂಶಲಿ ಗ್ಲಾಸಿಂದ ಏನಾದ್ರು ಆಗಿದ್ರೆ ಅಥವಾ ದೃಷ್ಟಿಯಿಂದ ಬಂದಿದ್ರೆ ಅದನ್ನು ಸರಿ ಮಾಡಬಹುದು. ಮತ್ತೆ ಫರ್ದರ್ ಏನಾದರೂ ಟ್ರೀಟ್ಮೆಂಟ್ ಬೇಕಿದ್ರೆ ಅದನ್ನು ಸಹ ನಾವು ಮಾಡಿ ಕೊಡ್ಬೋದು. ಇಲ್ಲಿ ಹಾಸ್ಪಿಟ್ಲಲ್ಲಿ ರೀಸೆಂಟ್ಲಾಗಿ ಒಂದು 2 ಇಯರ್ಸ್ ಇಂದ ಹೊಸ ಕಣ್ಣಿನ ಓಟಿ ಆಪರೇಷನ್ ಥಿಯೇಟರ್ ಕೂಡ ಉಂಟು, ಡೆಡಿಕೇಟೆಡ್ ಟು ಆಫ್ತಲ್ ಡಿಪಾರ್ಟ್ಮೆಂಟ್. ಅಲ್ಲಿ ನಮ್ಮ ಒಳ್ಳೆ ಸ್ಟಾಫ್ ಎಲ್ಲ ಇದ್ದಾರೆ. ಸೊ ಡೈಲಿ ಓಟಿಸ್ ಆಗ್ತಾ ಇರ್ತದೆ. ಸೊ ಜನರಿಗೆ ಏನೇ ತೊಂದರೆ ಇದ್ರೂ, ಕಣ್ಣಿನ ಪೊರೆ ಸಮಸ್ಯೆ ಇದ್ದರೆ ಅಥವಾ ಏನೇ ಇದ್ರೂ ಒಮ್ಮೆ ಬಂದು ನನ್ನ ಭೇಟಿ ಮಾಡಿ ಅದರ ಸೂಕ್ತ ಚಿಕಿತ್ಸೆಯನ್ನು ತಗೋಬೇಕು.
1: ಕಣ್ಣಿಗೆ ಏನಾದರೂ ಸಮಸ್ಯೆ ಬಂದಾಗ ಸಾಕಷ್ಟು ಮಂದಿ ಸೆಲ್ಫ್ ಮೆಡಿಸಿನ್ ಮಾಡ್ಕೊಳ್ತಾರೆ, ಮನೆಯಲ್ಲೇ ಮಾಡ್ಕೊಳ್ತಾರೆ, ಅದಕ್ಕೆ ನಿಮ್ಮೊಂದು ಸಲಹೆ ಏನು?
0: ಹೌದು, ಅದು ಹೇಳಿದ್ನಲ್ಲ, ಬಿಕಾಸ್ ಕಣ್ಣನ್ನು ಅದು ಡ್ಯಾಮೇಜ್ ಆದವಾಗ ಮೋಸ್ಟ್ ಆಫ್ ದಮ್ ಎಲ್ಲರೂ ಅದೇ ಹೊರಗಡೆ ಹೋಗಿ ಮೆಡಿಕಲ್ ಸ್ಟೋರ್ ಎಲ್ಲ ತೊಗೊಂಡ್ಬಿಡ್ತಾರೆ. ಅದು ಚಿಕ್ಕಪುಟ್ಟ ಸಮಸ್ಯೆ ಆದರೆ ಮೇ ಬಿ ಅದೆಲ್ಲ ಕ್ಯೂರ್ ಆಗ್ಬೋದೇನೋ, ಬಟ್ ಅಕಸ್ಮಾತ್ ಏನಾಗಿ ತುಂಬ ಡ್ಯಾಮೇಜ್ ಆಗಿ ಅವರು ರಾಂಗ್ ಟ್ರೀಟ್ಮೆಂಟ್ ತೊಗೊಂಡ್ರೆ ಕಣ್ಣಿನ ದೃಷ್ಟಿಯ ಹೋಗುವ ಚಾನ್ಸಸ್ ಇರ್ತದೆ. ಸೊ ಅದಕ್ಕೋಸ್ಕರ ಚಿಕ್ಕದಾಗಿರಲಿ ಅಥವಾ ದೊಡ್ಡ ಸಮಸ್ಯೆ ದೊಡ್ಡದಾಗಿರಲಿ ಒಮ್ಮೆ ಬಂದು ತೋರಿಸ್ಕೊಂಡು ಅವರು ಅದಕ್ಕೆ ಸೂಕ್ತ ಚಿಕಿತ್ಸೆ ತೊಗೊಳ್ಳೋದು ಬೆಟರ್. ಮತ್ತು ಅದನ್ನು ಒಂದು ಚಿಕ್ಕದ್ರಿಂದ ಸಮಸ್ಯೆ ದೊಡ್ಡದಾಗೋದು ಬೇಡ. ಸೊ ಏನಾದರೂ ಬೇರೆ ಡ್ರಾಪ್ಸ್ ಹಾಕಿ, ಸೊ ಚಿಕ್ಕದಿರಲಿ ಸಮಸ್ಯೆ ದೊಡ್ಡದಿರಲಿ ಒಮ್ಮೆ ಚೆಕ್ ಮಾಡಿಸ್ಕೊಂಡು ಡ್ರಾಪ್ಸ್ ಹಾಕೊಳ್ಳೋದು ಬೆಟರ್. ಮೆಡಿಕಲ್ಸ್ ಅಥವಾ ಔಟ್ಸೈಡ್ ಟ್ರೀಟ್ಮೆಂಟ್ ಮಾಡೋದಷ್ಟು ಸೂಕ್ತ ಅಲ್ಲ.
1: ಡಾಕ್ಟರ್, ಈಗ ಮಕ್ಕಳಲ್ಲಿ ಕಾಡುವಂತಹ ಅಂದ್ರೆ ಲೇಜಿ ಐ ಅಂತ ಹೇಳ್ತಾರೆ, ಆ ಸಮಸ್ಯೆಗೆ ಏನು ಪರಿಹಾರ ಅಥವಾ ಹೇಗೆ ಬರ್ತದೆ ಅದರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡುವುದಾದ್ರೆ?
0: ಲೇಜಿ ಐ ಅಂದ್ರೆ ಅವರ ಆಂಬ್ಲಿಯೋಪಿಯಾ ಅಂತ ಹೇಳ್ತೇವೆ. ಅದು ಯೂಶಲಿ ನಾನು ಹೇಳಿದಾಗೆ ಈ ಗ್ಲಾಸಸ್, ಶಾರ್ಟ್ ಸೈಡೆಡ್ನೆಸ್ ಅಥವಾ ಲಾಂಗ್ ಸೈಡೆಡ್ನೆಸ್ ಇರ್ಬೋದು, ಅವರಿಗೆ ಗ್ಲಾಸ್ ಇರ್ತದೆ. ಸೊ ಅವರಿಗೆ ಅದು ಸೂಕ್ತ ಸಮಯದಲ್ಲಿ ಚಿಕಿತ್ಸೆ ತಗೊಂಡು ಗ್ಲಾಸ್ ಹಾಕಿದ್ರೆ ಅದು ಅವರ ಕಣ್ಣಿನ ನರ ಏನುಂಟು ಅದು ಚೆನ್ನಾಗಿರ್ತದೆ. ಇನ್ ಕೇಸ್ ಅವರು ಹಾಕ್ಲಿಲ್ಲ ಅಂತಂದ್ರೆ, ಸೊ ಅಲ್ಲಿಂದ ಈಗ ವಾಟ್ ಎವರ್ ದೇ ಸಿ ಅದು ನಮ್ಮ ನರ, ಕಣ್ಣಿನ ನರ ಅದನ್ನು ಸೆನ್ಸ್ ಮಾಡಿ ಬ್ರೈನಿಗೆ ಸಪ್ಲೈ ಮಾಡ್ತದೆ. ಸೊ ಗ್ಲಾಸ್ ಹಾಕಿದ್ರೆ ಚೆನ್ನಾಗಿ ಕಾಣ್ತದೆ, ಸೊ ಬ್ರೈನಿಗೆ ಸೆನ್ಸೇಷನ್ ಹೋಗ್ತಾ ಇರ್ತದೆ. ಯಾವಾಗ ಅವರು ಹಾಕುವುದಿಲ್ಲ ಗ್ಲಾಸು ಅವ್ರು ಕಡಿಮೆ ಕಾಣ್ತದೆ ಅವರಿಗೆ, ಸೊ ಬ್ಲರಿ ವಿಷನ್ ಇರ್ತದೆ, ಕ್ಲಿಯರ್ ಕಾಣಿಸೂ ಇಲ್ಲ. ಸೊ ಅದೇ ಆ ದೃಷ್ಟಿಗೇನೆ ಕಣ್ಣಿನ ನರ ಸೆಟ್ ಆಗಿ ಹೋಗ್ತದೆ, ಅದು ಬ್ರೈನ್ ಸೆಟ್ ಆಗಿ ಹೋಗ್ತದೆ, ಇಂಪಲ್ಸ್ ಪಾಸ್ ಆಗುವುದಿಲ್ಲ. ಸೊ ಇಂದ ಆವಾಗ ಅದು ಒಮ್ಮೆಲೆ ಅದು ಆಂಗ್ಲೋಪಿಯಾ ಅಥವಾ ನರಕ್ಕೆ ವೀಕ್ ಆಗಿಬಿಟ್ರೆ ಕಣ್ಣು, ಮತ್ತೆ ಎಷ್ಟೇ ಗ್ಲಾಸ್ ಮಾಡಿ

0: ಇದ್ರೂ ಅವರಿಗೆ ಅದು ಸ್ಪಷ್ಟ ಕಾಣಲಿಕ್ಕಿಲ್ಲ. ಸೊ ಆ ಥರ ಆಂಗ್ಲೋಪಿಯಾ ಆಗೋದಕ್ಕಿಂತ ಮುಂಚೆನೆ ಅದಕ್ಕೆ ಒಂದು ಸೂಕ್ತ ಚಿಕಿತ್ಸೆ ತಗೊಂಡು ಗ್ಲಾಸ್ ಹಾಕಿ ಕಣ್ಣಿನ ನರವನ್ನು ಸಂರಕ್ಷಿಸಿಕೊಳ್ಳೋದು ಬೆಟರ್.
1: ಡಾಕ್ಟ್ರೆ, ಗ್ಲೂಕೋಮಾ ತಪಾಸಣೆ ಯಾಕೆ ಮಾಡಬೇಕು ಮತ್ತೆ ಅದು ಯಾರಿಗೆಲ್ಲ ಬರ್ತದೆ ಅದರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡೋದಾದ್ರೆ?
0: ಗ್ಲೂಕೋಮಾ ಅನ್ನುವಂಥದ್ದು ಯೂಶ್ವಲಿ ಕಣ್ಣಿನ ಪ್ರೆಷರ್, ಕಣ್ಣಿನ ಒಳಗೆ ನಾನು ಪ್ರೆಷರ್ ಇರ್ತದೆ ಅದು ಜಾಸ್ತಿಯಾಗಿ ಅದರಿಂದ ನರ ಸವಿಯುವಂಥದ್ದು. ಗ್ಲೂಕೋಮಾ ಟೆಸ್ಟ್ ನಮ್ಮಲ್ಲಿ ಸ್ಕ್ರೀನಿಂಗ್ ಆಗ್ತದೆ, ಅದಕ್ಕೆ ಯೂಶ್ವಲಿ ಅದನ್ನು ಫಸ್ಟ್ ಡ್ರಾಪ್ಸಿಂದನೇ ಅದನ್ನು ಸರಿ ಮಾಡಲಿಕ್ಕೆ ನೋಡ್ತೇವೆ. ಅದರಿಂದ ಕಣ್ಣು ಸವಿಯಿದ್ದವಾಗ ಅದು ಇಟ್ ಇಸ್ ಕಾಲ್ಡ್ ಸೈಲೆಂಟ್ ಕಿಲ್ಲರ್ ಗ್ಲೂಕೋಮಾ. ಯಾಕೆ ಅಂತಂದರೆ ಇನಿಷಿಯಲಿ ಜಸ್ಟ್ ಬ್ಲರ್ ಆಗ್ತದೆ ಅಷ್ಟೇ. ಸೊ ಅದು ಹೋಗ್ತಾ ಹೋಗ್ತಾ ಜಾಸ್ತಿ ಆದವಾಗ ಕಂಪ್ಲೀಟ್ ಬ್ಲೈಂಡ್ನೆಸ್ ಆಗ್ಬೋದು. ಬಟ್ ಒಮ್ಮೆ ಬ್ಲೈಂಡ್ನೆಸ್ ಆದರೆ ಅದನ್ನು ಮತ್ತೆ ರಿವರ್ಸ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ರುಟೀನ್ ಚೆಕಪ್ ಆಫ್ಟರ್ 20 ಇಯರ್ಸ್ ಆಫ್ ಏಜ್ ಆಫ್ 15 ಹೇಳಿದ್ನಲ್ಲ ಇಯರ್ಲಿ ಎಮ್ ಐ 15-20 ಇಯರ್ಸ್ ಆದಮೇಲೆ ಅವ್ರು ರುಟೀನಾಗಿ ಚೆಕಪ್ ಮಾಡಿಸ್ಕೋಬೋದು. ನಾವು ಕಣ್ಣಿನ ಪ್ರೆಷರ್ ನೋಡಿ ಜಾಸ್ತಿ ಇದ್ದರೆ ಅಥವಾ ಜಾಸ್ತಿ ಇಲ್ಲ ಅಂತಂದ್ರೂ ಜಸ್ಟ್ ಒಮ್ಮೆ ನರ ಒಮ್ಮೆ ನೋಡ್ತೇವೆ. ನರ ಚೆನ್ನಾಗಿತ್ತು ಮತ್ತು ಪ್ರೆಷರ್ ನಾರ್ಮಲ್ ಉಂಟು ಅಂತಂದರೆ ಅದಕ್ಕೆ ತಫಾದ್ದರ ಏನಾದರೂ ಬೇಗ ನಮಗೆ ಸಸ್ಪೇಷಿಯಸ್ ಅಂದ್ಕೊಂಡು ಗ್ಲೂಕೋಮಾ ಉಂಟು ಅಂತಂದರೆ ವಿಜುವಲ್ ಫಂಕ್ಷನ್ ಟೆಸ್ಟ್ ಅಂತ ಬರ್ತದೆ, ಎಷ್ಟು ಕಾಣ್ತದೆ ಅಂತ ಒಂದು ಟೆಸ್ಟ್ ಬರ್ತದೆ. ಮತ್ತು OCT ಆಪ್ಟಿಕಲ್ ಕೊರೆನ್ಸ್ ಟೊಮೊಗ್ರಫಿ ಅಂತ ಕಣ್ಣಿನ ನರದ ಒಂದು ಟೆಸ್ಟ್, ಅದೆರಡು ಮಾಡಿ ಅದೆರಡು ಟೆಸ್ಟಿಂದ ಮತ್ತು ಕಣ್ಣಿನ ಪ್ರೆಷರ್ ಇದು ಮೂರನ್ನು ನಾವು ನೋಡಿ ಅದನ್ನು ಅದರಲ್ಲಿ ಸಮಸ್ಯೆ ಉಂಟಾ ಇಲ್ಲ ಅಂತ ನೋಡಿ ಅದ್ರ ಮೇಲೆ ನಾವು ಡಿಸೈಡ್ ಮಾಡ್ತೇವೆ ಗ್ಲೂಕೋಮಾ ಇಲ್ಲ ಅಂತ. ಇಫ್ ಇದ್ದರೆ ಫಸ್ಟ್ ಇನಿಷಿಯಲ್ ನಾವು ವಿಲ್ ಸ್ಟಾರ್ಟ್ ವಿತ್ ಡ್ರಾಪ್ಸ್ ಅಂತ ಹಾಗೆ ಪ್ರೆಷರ್ ಕೊಟ್ಟು ಆ ಪ್ರೆಷರಲ್ಲಿ ಅದನ್ನು ಮೇಂಟೈನ್ ಮಾಡಲಿಕ್ಕೆ ಹೇಳ್ತೇವೆ. ಅದರಿಂದ ನರ ಸವಿಯುವುದಿಲ್ಲ. ಹಾಗೆ ಮತ್ತೆ ಅವರು ಇಯರ್ಲಿ 6 ಮಂತ್ ಒಮ್ಮೆ, ಇನ್ ಕೇಸ್ ಗ್ಲೋಕೋಮಾ ಡಯಾಗ್ನೋಸ್ ಆದರೆ ಅವರು 6 ಮಂತ್ ಒಮ್ಮೆ ಅವರು ಅದನ್ನು ಚೆಕ್ ಮಾಡಿಸ್ಕೊಳ್ತಾ ಇರಬೇಕಾಗ್ತದೆ. ಮಂತ್ಲಿ ಪ್ರೆಷರ್ ಚೆಕ್ ಮಾಡಿಸ್ಕೋಬೇಕು. ಬಟ್ ಅದೇ VFT ಮತ್ತು OCT ಅಂತ ಏನಂದ್ರೆ ಅದನ್ನೊಂದು 3-6 ಮಂತ್ಸ್ ಒಮ್ಮೆ ಚೆಕ್ ಮಾಡಿಸ್ಕೋಬೇಕಾಗ್ತದೆ ಅವರು ಅದನ್ನು.
1: ಡಾಕ್ಟ್ರೇ, ಇಷ್ಟು ಹೊತ್ತು ಕಣ್ಣಿಗೆ ಬರುವಂಥ ಸಾಮಾನ್ಯ ಕಾಯಿಲೆಗಳಾಗಿರ್ಬೋದು, ಕಣ್ಣಿನ ಆರೋಗ್ಯವನ್ನು ಕಾಪಾಡಿಕೊಳ್ಳುವ ಬಗ್ಗೆ ಕಣ್ಣಿನ ಚಿಕಿತ್ಸಾ ವಿಭಾಗದ ಕುರಿತಾಗಿ ಹೀಗೆ ಅನೇಕ ಮಾಹಿತಿಯನ್ನು ನಮ್ಮ ಕೆಳಗರಿಗೆ ಹಂಚಿಕೊಂಡಿದ್ದೀರಿ. ಇಷ್ಟು ಹೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿ ಮಾಹಿತಿಯನ್ನು ನೀಡಿದ್ದಕ್ಕಾಗಿ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಡಾಕ್ಟ್ರೇ.
0: ಥ್ಯಾಂಕ್ ಯು ಸೋ ಮಚ್.

0: ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಇದೇ ಜೂನ್ 28 ಭಾನುವಾರ ಬೆಳಿಗ್ಗೆ 8 ಗಂಟೆಯಿಂದ ಸಂಜೆ 5 ಗಂಟೆಯವರೆಗೆ 5 ವರ್ಷದೊಳಗಿನ ಮಕ್ಕಳಿಗೆ 2 ಹನಿ ಪೋಲಿಯೋ ಲಸಿಕೆ ಹಾಕಿಸಿ. ನಿಮ್ಮ ಹತ್ತಿರದ ಸರ್ಕಾರಿ ಆಸ್ಪತ್ರೆಗಳು, ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು, ಅಂಗನವಾಡಿ ಕೇಂದ್ರಗಳು ಮತ್ತು ವಿಶೇಷ ಪಲ್ಸ್ ಪೋಲಿಯೋ ಬೂತ್ಗಳಲ್ಲಿ ಈ ಭಾನುವಾರ ಲಸಿಕೆ ಹಾಕಿಸಲು ಮರೆಯಬೇಡಿ. ಜನಹಿತಕ್ಕಾಗಿ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ಈ ಪ್ರಕಟಣೆ. ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಒಂದುವೆ ಜೂನ್ 28 ಐತಾರದಾನಿ ಕಾಂಡೆ ಎಣ್ಮ ಗಂಟೆರ್ದ್ ಬಯ್ಯ 5 ಗಂಟೆ ಮುಟ್ಟ 5 ವರ್ಷದುಲಾಯದ ಜೋಕ್ಲೆಗ್ ರಡ್ಡಪಣಿ ಪೋಲಿಯೋ ಲಸಿಕೆ ಪಾಡ್ಯರೆ ಮರಪುರ್ಚಿ. ನಿಕ್ಲಿನ ಕೈತಲದ ಸರ್ಕಾರಿ ಆಸ್ಪತ್ರೆ, ಪ್ರಾಥಮಿಕ ಆರೋಗ್ಯ ಕೇಂದ್ರ, ಅಂಗನವಾಡಿ ಕೇಂದ್ರ ಬೊಕ್ಕ ವಿಶೇಷ ಪಲ್ಸ್ ಪೋಲಿಯೋ ಬೂತುಡು ಈ ಐತಾರ ಲಸಿಕೆ ಪಾಡ್ಪವರ ಮರಪುರ್ಚಿ. ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ಈ ಪ್ರಕಟಣೆ.
1: ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ ಪಿ, ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು, ಸ್ವಾಯತ್ತ ಉಜಿರೆ. ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ನಲ್ಲಿ ಇಲ್ಲಿನ ಜನಸಮುದಾಯದ ಭಾಷೆಯಲ್ಲಿ ವೈವಿಧ್ಯಮಯ ಕಾರ್ಯಕ್ರಮಗಳು ನಿರಂತರವಾಗಿ ಪ್ರಸಾರವಾಗುತ್ತಿವೆ. ಇದು ಎಸ್ಡಿಎಂ ಶಿಕ್ಷಣ ಸಂಸ್ಥೆಯು ಸಮಾಜಕ್ಕೆ ಸೇವಾ ರೂಪದಲ್ಲಿ ನೀಡುತ್ತಿರುವ ಒಂದು ಅಮೂಲ್ಯವಾದ ಸಾಮುದಾಯಿಕ ಕೊಡುಗೆಯಾಗಿದೆ. ನಮ್ಮ ಈ ಬಾನುಲಿಯು ಕೇವಲ ಮನರಂಜನೆಗೆ ಸೀಮಿತವಾಗದೆ ಶಿಕ್ಷಣ, ಆರೋಗ್ಯ, ಸಾಮಾಜಿಕ ಅರಿವು ಮತ್ತು ಈ ರೀತಿಯ 10 ಹಲವು ಉಪಯುಕ್ತ ಮಾಹಿತಿಗಳ ಹಂಚಿಕೆಗೆ ವೇದಿಕೆಯಾಗಿದೆ. ಅಷ್ಟೇ ಅಲ್ಲದೆ ನಮ್ಮ ಮಣ್ಣಿನ ಸೊಗಡಿನ ಸ್ಥಳೀಯ ಭಾಷೆಗಳಲ್ಲಿ ಸಾಂಸ್ಕೃತಿಕ ವೈವಿಧ್ಯತೆಯನ್ನು ಬಿತ್ತರಿಸುತ್ತಿರುವ ಈ ಭಾಗದ ಏಕೈಕ ಮತ್ತು ಪ್ರಬಲ ಮಾಧ್ಯಮ ಇದಾಗಿದೆ. ವಿಶೇಷವಾಗಿ ಬೆಳ್ತಂಗಡಿಯ ಜನತೆ ಸಮುದಾಯ ಬಾನುಲಿಯ ಕಾರ್ಯಕ್ರಮಗಳಲ್ಲಿ ಉತ್ಸಾಹದಿಂದ ಭಾಗವಹಿಸಿ ತಮ್ಮ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳುವುದರ ಜೊತೆಗೆ ನಮಗೆ ನಿರಂತರ ಸಹಕಾರ ಮತ್ತು ಅಮೂಲ್ಯವಾದ ಸಲಹೆಗಳನ್ನು ನೀಡುತ್ತಾ ನಿಮ್ಮ ಈ ಪ್ರೀತಿ ಮತ್ತು ಪ್ರೋತ್ಸಾಹವೇ ನಮ್ಮ ಕಾರ್ಯಕ್ರಮಗಳ ಯಶಸ್ಸಿಗೆ ಶಕ್ತಿ. ಸದಾ ಕೇಳುತ್ತೀರಿ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
2: ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸತೀಶ್ ಚಂದ್ರ ಎಸ್, ಕಾರ್ಯದರ್ಶಿ, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ಉಜಿರೆ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
3: ಎಲ್ಲರಿಗೂ ನಮಸ್ಕಾರ. ನಾನು ಹರೀಶ್ ಪಂಜಾಬ್, ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕ. ಉಜಿರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಈಗ ಮತ್ತಷ್ಟು ವಿನೂತನ ಕಾರ್ಯಕ್ರಮಗಳ ಮೂಲಕ ನಿಮ್ಮನ್ನು ತಲುಪಲಿದೆ. ಜನ ಸಮುದಾಯದ ಧ್ವನಿಯಾಗಿ ಮಾಹಿತಿ, ಶಿಕ್ಷಣ, ಆರೋಗ್ಯ, ಸ್ಥಳೀಯ ಸಂಸ್ಕೃತಿ ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ನೀಡಲಿದೆ. ಎಲ್ಲಾ ಕಾರ್ಯಕ್ರಮಗಳನ್ನು ಕೇಳಿ ಆನಂದಿಸಿರಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
4: ಮಾತರೆಗ್ಲಾ ನಮಸ್ಕಾರ. ನಾನು ಶ್ರೀಮತಿ ಹೇಮಾವತಿ ಹೆಗಡೆ, ಧರ್ಮಸ್ಥಳ ಉಜಿರೆದ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿದ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ ಹೊಸ ಕಾರ್ಯಕ್ರಮ ಅಲ್ಲೇನ ಮಲ್ತೊಂದುರ್ಲೇರ್ ತೀರಿದ ಬಾರಿ ಸಂತೋಷ ಅಂಡ್ ಅಕ್ಲ ಈ ಪ್ರಯತ್ನಕ ಯಶಸ್ಸಾವಡನ್ನು ಪ್ರಾರ್ಥಿಸ.
5: ಎಲ್ಲರಿಗೂ ನಮಸ್ಕಾರ. ನಾನು ಹರ್ಷೇಂದ್ರ ಕುಮಾರ್, ಧರ್ಮಸ್ಥಳ ಎಸ್ಡಿಎಂ ಎಜುಕೇಶನ್ ಸಂಸ್ಥೆಯ ಮುಖ್ಯ ಕಾರ್ಯದರ್ಶಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಇದೇ ಜೂನ್ 28 ಭಾನುವಾರ ಬೆಳಿಗ್ಗೆ 8 ಗಂಟೆಯಿಂದ ಸಂಜೆ 5 ಗಂಟೆಯವರೆಗೆ 5 ವರ್ಷದೊಳಗಿನ ಮಕ್ಕಳಿಗೆ 2 ಹನಿ ಪೋಲಿಯೋ ಲಸಿಕೆ ಹಾಕಿಸಿ. ನಿಮ್ಮ ಹತ್ತಿರದ ಸರ್ಕಾರಿ ಆಸ್ಪತ್ರೆಗಳು, ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು, ಅಂಗನವಾಡಿ ಕೇಂದ್ರಗಳು ಮತ್ತು ವಿಶೇಷ ಪಲ್ಸ್ ಪೋಲಿಯೋ ಬೂತ್ಗಳಲ್ಲಿ ಈ ಭಾನುವಾರ ಲಸಿಕೆ ಹಾಕಿಸಲು ಮರೆಯಬೇಡಿ. ಜನಹಿತಕ್ಕಾಗಿ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ನಿಂದ ಈ ಪ್ರಕಟಣೆ.
1: ಇದು SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಸವಿಗಾನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಸಂತೋಷ್ ಪಿಕ್ಕಡವ. ಮನಸ್ಸಿಗೆ ಮುದ ನೀಡುವ, ನೆನಪುಗಳನ್ನು ಮತ್ತೆ ಜೀವಂತಗೊಳಿಸುವ ಕನ್ನಡ ಚಿತ್ರರಂಗದ ಆಯ್ದ ಸುಮಧುರ ಗೀತೆಗಳೊಂದಿಗೆ ಈ ತಂಪಿನ ವಾತಾವರಣದ ಜೊತೆಗೆ ಇನ್ನೊಂದು ಅರ್ಧ ತಾಸು ಕಳೆಯೋಣ. ಇದೀಗ ಮೊದಲನೆಯದಾಗಿ ಇತ್ತೀಚೆಗೆ ಕನ್ನಡ ಚಿತ್ರರಂಗದಲ್ಲಿ ಅಪಾರ ಜನಪ್ರಿಯತೆ ಪಡೆದ ಒಂದು ಮಧುರ ಪ್ರೇಮ ಗೀತೆ, ಕೃಷ್ಣಂ ಪ್ರಣಯಸಖಿ ಚಿತ್ರದ ದ್ವಾಪರ. ಈ ಗೀತೆಗೆ ಸಾಹಿತ್ಯ ಬರೆದಿದ್ದಾರೆ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್, ಸಂಗೀತ ನೀಡಿದ್ದಾರೆ ಅರ್ಜುನ್ ಜನ್ಯ. ಈ ಹಾಡನ್ನು ತನ್ನ ಸುಮಧುರ ಕಂಠದಲ್ಲಿ ಹಾಡಿದ್ದಾರೆ ಜಸ್ಕರಣ್ ಸಿಂಗ್. ಹಾಗಾದರೆ ಇನ್ನೇನು, ಈ ಹಾಡನ್ನು ಕೇಳೋಣ ಅಲ್ವಾ?

ನೀವು ಕೇಳ್ತಾ ಇದ್ದೀರಿ ರೇಡಿಯೋ ನಿನಾದ 90.4 FM. ಕೃಷ್ಣಂ ಪ್ರಣಯಸಖಿ ಚಿತ್ರದ ಹಾಡನ್ನು ಕೇಳಿದ್ದೀರಿ. ಈಗ ಕೋಟಿಗುಬ್ಬಾತ್ರಿ ಚಿತ್ರದ ನೀ ಕೋಟಿಯಲ್ಲಿ ಒಬ್ಬನೇ ಎಂಬ ಮಧುರ ಭಾವನೆಗಳನ್ನು ಪ್ರೀತಿಯಲ್ಲಿ ವ್ಯಕ್ತಪಡಿಸುವ ಯೋಗರಾಜ್ ಭಟ್ ಅವರ ಸಾಹಿತ್ಯದ ಗೀತೆ. ಈ ಗೀತೆಗೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ ಅರ್ಜುನ್ ಜನ್ಯ. ಈ ಗೀತೆಯನ್ನು ಹಾಡಿದ್ದಾರೆ ಖ್ಯಾತ ಗಾಯಕಿ

ಯೋಗರಾಜ್ ಭಟ್ ಸಾಹಿತ್ಯದ ಕೋಟಿ ಗುಬ್ಬಾತ್ರಿ ಚಿತ್ರದ ಹಾಡನ್ನು ಕೇಳಿದ್ದೀರಿ. ಇದೀಗ ಕೃಷ್ಣಂ ಪ್ರಣಯಸಖಿ ಚಿತ್ರದಿಂದ ಕವಿರಾಜ ಅವರ ಸಾಹಿತ್ಯದ ಖ್ಯಾತ ಗಾಯಕರಾದ ಸೋನು ನಿಗಮ್ ಮತ್ತು ಚಿನ್ಮಯಿ ಶ್ರೀಪಾದ ಅವರ ಮನಮೋಹಕ ಕಂಠಸಿರಿಯಲ್ಲಿ ಮೂಡಿಬಂದ ಅರ್ಜುನ್ ಜನ್ಯ ಸಂಗೀತದ ಒಂದು ಗೀತೆಯನ್ನು ಕೇಳೋಣ.

ನೀವು ಕೇಳ್ತಾ ಇದ್ದೀರಿ ರೇಡಿಯೋ ನಿನಾದ 90.4 FM. ಕವಿರಾಜ್ ಅವರ ಸಾಹಿತ್ಯದ ಕೃಷ್ಣಂ ಪ್ರಣಯಸಖಿ ಚಿತ್ರದ ಹಾಡನ್ನು ಕೇಳಿದ್ದೀರಿ. ಇದೀಗ ನೀವು ಕೇಳಲಿರುವ ಗೀತೆ Love 360 ಚಿತ್ರದಿಂದ ಶಶಾಂಕ್ ಅವರ ಸಾಹಿತ್ಯದ ಅರ್ಜುನ್ ಜನ್ಯ ಸಂಗೀತ ನಿರ್ದೇಶನದಲ್ಲಿ ಮೂಡಿಬಂದ, ಗಾಯಕ ಸಂಚಿತ್ ಹೆಗ್ಡೆ ಅವರ ಸುಮಧುರ ಕಂಠದಲ್ಲಿ ಮೂಡಿಬಂದ ಗೀತೆ.

ನೀವು ಕೇಳ್ತಾ ಇದ್ದೀರಿ ರೇಡಿಯೋ ನಿನಾದ 90.4 FM. ಇದೀಗ ಕೊನೆಯದಾಗಿ ರೈಮೋ ಚಿತ್ರದ ಕವಿರಾಜ ಅವರ ಸಾಹಿತ್ಯದಲ್ಲಿ ಮೂಡಿಬಂದ ಗೀತೆ. ಈ ಗೀತೆಯನ್ನು ಹಾಡಿದ್ದಾರೆ ಖ್ಯಾತ ಗಾಯಕಿ ಶ್ರೇಯಾ ಘೋಷಾಲ್. ಸಂಗೀತ ನೀಡಿದ್ದಾರೆ

ಯಕ್ಷಗಾನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿದ್ದೀರಿ. ಇದೇ ರೀತಿಯ ಮತ್ತಷ್ಟು ಮಧುರ ಗೀತೆಗಳ, ಸಂಗೀತದ ಸುಂದರ ನೆನಪುಗಳ ಹಾಗೂ ಹೊಸ ಅನುಭವಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನಗುತ್ತಿರಿ, ಸಂತೋಷವಾಗಿರಿ, ಆರೋಗ್ಯವಾಗಿರಿ, ಒಳ್ಳೆಯ ಸಂಗೀತವನ್ನು ಕೇಳುತ್ತಾ ಜೀವನವನ್ನು ಸವಿಯಿರಿ. ನಾನು ನಿಮ್ಮ ಸ್ನೇಹಿತ ಸಂತೋಷ್ ಬಿ ಕಡಬ. ಇದು ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ. ಶುಭ ದಿನ.

0: ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಒಂದು ಜೂನ್ ಇರುವತ್ತೆನ್ಮ ಐತಾರದಾನಿ ಕಾಂಡೆ ಎನ್ಮ ಗಂಟೆದು ಬಯ್ಯ ಐದು ಗಂಟೆ ಮುಟ್ಟ ಐದು ವರ್ಷದ ಲಾಯ್ದ ಜೋಕ್ಲಿಗೆ ರಡ್ಡಪನಿ ಪೋಲಿಯೋ ಲಸಿಕೆ ಪಾಡ್ಯರೆ ಮರಪುರ್ಚಿ ನಿಖಿಲಿನ ಕೈತಲದ ಸರ್ಕಾರಿ ಆಸ್ಪತ್ರೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಂಗನವಾಡಿ ಕೇಂದ್ರ ಬೊಕ್ಕ ವಿಶೇಷ ಪಲ್ಸ್ ಪೋಲಿಯೋ ಬೂತುಡು ಈ ಐತಾರ ಲಸಿಕೆ ಪಾಡ್ಪವರ ಮರಪುರ್ಚಿ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ಇಡ್ದು ಈ ಪ್ರಕಟಣೆ.
1: ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ ಪಿ, ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು, ಸ್ವಾಯತ್ತ ಉಜಿರೆ. ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ನಲ್ಲಿ ಇಲ್ಲಿನ ಜನಸಮುದಾಯದ ಭಾಷೆಯಲ್ಲಿ ವೈವಿಧ್ಯಮಯ ಕಾರ್ಯಕ್ರಮಗಳು ನಿರಂತರವಾಗಿ ಪ್ರಸಾರವಾಗುತ್ತಿವೆ. ಇದು ಎಸ್ಡಿಎಂ ಶಿಕ್ಷಣ ಸಂಸ್ಥೆಯು ಸಮಾಜಕ್ಕೆ ಸೇವಾ ರೂಪದಲ್ಲಿ ನೀಡುತ್ತಿರುವ ಒಂದು ಅಮೂಲ್ಯವಾದ ಸಾಮುದಾಯಿಕ ಕೊಡುಗೆಯಾಗಿದೆ. ನಮ್ಮ ಈ ಬಾನುಲಿಯು ಕೇವಲ ಮನರಂಜನೆಗೆ ಸೀಮಿತವಾಗದೆ ಶಿಕ್ಷಣ, ಆರೋಗ್ಯ, ಸಾಮಾಜಿಕ ಅರಿವು ಮತ್ತು ಈ ರೀತಿಯ ಹತ್ತು ಹಲವು ಉಪಯುಕ್ತ ಮಾಹಿತಿಗಳ ಹಂಚಿಕೆಗೆ ವೇದಿಕೆಯಾಗಿದೆ. ಅಷ್ಟೇ ಅಲ್ಲದೆ ನಮ್ಮ ಮಣ್ಣಿನ ಸೊಗಡಿನ ಸ್ಥಳೀಯ ಭಾಷೆಗಳಲ್ಲಿ ಸಾಂಸ್ಕೃತಿಕ ವೈವಿಧ್ಯತೆಯನ್ನು ಬಿತ್ತರಿಸುತ್ತಿರುವ ಈ ಭಾಗದ ಏಕೈಕ ಮತ್ತು ಪ್ರಬಲ ಮಾಧ್ಯಮ ಇದಾಗಿದೆ. ವಿಶೇಷವಾಗಿ ಬೆಳ್ತಂಗಡಿಯ ಜನತೆ ಸಮುದಾಯ ಬಾನುಲಿಯ ಕಾರ್ಯಕ್ರಮಗಳಲ್ಲಿ ಉತ್ಸಾಹದಿಂದ ಭಾಗವಹಿಸಿ ತಮ್ಮ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳುವುದರ ಜೊತೆಗೆ ನಮಗೆ ನಿರಂತರ ಸಹಕಾರ ಮತ್ತು ಅಮೂಲ್ಯವಾದ ಸಲಹೆಗಳನ್ನು ನೀಡುತ್ತಾ ನಿಮ್ಮ ಈ ಪ್ರೀತಿ ಮತ್ತು ಪ್ರೋತ್ಸಾಹವೇ ನಮ್ಮ ಕಾರ್ಯಕ್ರಮಗಳ ಯಶಸ್ಸಿಗೆ ಶಕ್ತಿ. ಸದಾ ಕೇಳುತ್ತೀರಿ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
2: ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸತೀಶ್ ಚಂದ್ರ ಎಸ್, ಕಾರ್ಯದರ್ಶಿ, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ಉಜಿರೆ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
1: ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ ಪಿ, ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು, ಸ್ವಾಯತ್ತ ಉಜಿರೆ. ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ನಲ್ಲಿ ಇಲ್ಲಿನ ಜನಸಮುದಾಯದ ಭಾಷೆಯಲ್ಲಿ ವೈವಿಧ್ಯಮಯ ಕಾರ್ಯಕ್ರಮಗಳು ನಿರಂತರವಾಗಿ ಪ್ರಸಾರವಾಗುತ್ತಿವೆ. ಇದು ಎಸ್ಡಿಎಂ ಶಿಕ್ಷಣ ಸಂಸ್ಥೆಯು ಸಮಾಜಕ್ಕೆ ಸೇವಾ ರೂಪದಲ್ಲಿ ನೀಡುತ್ತಿರುವ ಒಂದು ಅಮೂಲ್ಯವಾದ ಸಾಮುದಾಯಿಕ ಕೊಡುಗೆಯಾಗಿದೆ. ನಮ್ಮ ಈ ಬಾನುಲಿಯು ಕೇವಲ ಮನರಂಜನೆಗೆ ಸೀಮಿತವಾಗದೆ ಶಿಕ್ಷಣ, ಆರೋಗ್ಯ, ಸಾಮಾಜಿಕ ಅರಿವು ಮತ್ತು ಈ ರೀತಿಯ ಹತ್ತು ಹಲವು ಉಪಯುಕ್ತ ಮಾಹಿತಿಗಳ ಹಂಚಿಕೆಗೆ ವೇದಿಕೆಯಾಗಿದೆ. ಅಷ್ಟೇ ಅಲ್ಲದೆ ನಮ್ಮ ಮಣ್ಣಿನ ಸೊಗಡಿನ ಸ್ಥಳೀಯ ಭಾಷೆಗಳಲ್ಲಿ ಸಾಂಸ್ಕೃತಿಕ ವೈವಿಧ್ಯತೆಯನ್ನು ಬಿತ್ತರಿಸುತ್ತಿರುವ ಈ ಭಾಗದ ಏಕೈಕ ಮತ್ತು ಪ್ರಬಲ ಮಾಧ್ಯಮ ಇದಾಗಿದೆ. ವಿಶೇಷವಾಗಿ ಬೆಳ್ತಂಗಡಿಯ ಜನತೆ ಸಮುದಾಯ ಬಾನುಲಿಯ ಕಾರ್ಯಕ್ರಮಗಳಲ್ಲಿ ಉತ್ಸಾಹದಿಂದ ಭಾಗವಹಿಸಿ ತಮ್ಮ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳುವುದರ ಜೊತೆಗೆ ನಮಗೆ ನಿರಂತರ ಸಹಕಾರ ಮತ್ತು ಅಮೂಲ್ಯವಾದ ಸಲಹೆಗಳನ್ನು ನೀಡುತ್ತಾ ನಿಮ್ಮ ಈ ಪ್ರೀತಿ ಮತ್ತು ಪ್ರೋತ್ಸಾಹವೇ ನಮ್ಮ ಕಾರ್ಯಕ್ರಮಗಳ ಯಶಸ್ಸಿಗೆ ಶಕ್ತಿ. ಸದಾ ಕೇಳುತ್ತೀರಿ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಹಲೋ, ಹಾಯ್, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಎಸ್ ಎಂ ಕಾಲೇಜಿನ ಸಮುದಾಯ ಬಾನುಡಿ ರೇಡಿಯೋ ನಿನಾದ 90.4 FM. ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಆರ್ಜಿ ಹರ್ಷಿತಾ ಶಿಶಿರಾ.

ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ. ನಾನು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಖುಷಿ ಖಜಾನೆ ಕಾರ್ಯಕ್ರಮಕ್ಕೆ ಎಲ್ರಿಗೂ ಹಾರ್ಟ್ ಫುಲ್ ವೆಲ್ಕಮ್. ಇವತ್ ನಾನು ನಮ್ಮೆಲ್ಲರ ಲೈಫ್ನಲ್ಲೂ ನಾವು ಎಷ್ಟೇ ಅವಾಯ್ಡ್ ಮಾಡಬೇಕು ಅಂದರೂ ಮತ್ತೆ ಯಾವುದಾದ್ರೂ ರೂಪದಲ್ಲಾದರೂ ನಮ್ಮ ಜೀವನಕ್ಕೆ ರೀಎಂಟ್ರಿ ಕೊಡೋ ಪ್ಲಾಸ್ಟಿಕ್ ಬಗ್ಗೆ ಮಾತಾಡ್ತಿದ್ದೀನಿ. ಪ್ಲಾಸ್ಟಿಕ್ಕನ್ನು ಅಲೆಕ್ಸಾಂಡರ್ ಪಾರ್ಕಿಸ್ ಅನ್ನೋ ವ್ಯಕ್ತಿ 1856 ಫಸ್ಟ್ ಟೈಮ್ ಕಂಡುಹಿಡಿತಾನೆ. ಅದಾದ್ಮೇಲೆ ಪ್ಲಾಸ್ಟಿಕನ್ನು ಬಾಟಲ್ಗಳಲ್ಲಿ, ವೆಹಿಕಲ್ಸ್ ಪಾರ್ಟ್ಗಳಲ್ಲಿ, ಎಲೆಕ್ಟ್ರಾನಿಕ್ ಗೆಜೆಟ್ಗಳಲ್ಲಿ ಕೂಡ ಬಳಸೋದಕ್ಕೆ ಶುರು ಮಾಡ್ತಾರೆ. ಪ್ಲಾಸ್ಟಿಕ್ ಮನುಷ್ಯನ ಒನ್ ಆಫ್ ದ ಗ್ರೇಟೆಸ್ಟ್ ಇನ್ವೆನ್ಷನ್ ಅಂದ್ರೆ ನೀವು ನಂಬಲೇಬೇಕು. ಅತಿಯಾದ ಜವಾಬ್ದಾರಿ ಇಲ್ಲದ ಬಳಕೆ ಮತ್ತೆ ಪ್ಲಾಸ್ಟಿಕ್ ನ ದುರುಪಯೋಗ ಇವತ್ತು ಪ್ರಕೃತಿಯ ನಾಶದ ಮೂಲ ಕಾರಣವಾಗಿದೆ. ಸದುಪಯೋಗಕ್ಕಾಗಿ ಬಳಕೆಗೆ ತಂದ ಈ ಪ್ಲಾಸ್ಟಿಕ್ ಇವತ್ತು ಪ್ರಕೃತಿಯನ್ನೇ ತೊಂದರೆಗೆ ತಳ್ತಾ ಇದೆ. ಹಾಗಾದ್ರೆ ಪ್ಲಾಸ್ಟಿಕ್ ಬಳಕೆ ಕಡಿಮೆ ಆಗೋದಕ್ಕೆ ಏನು ದಾರಿನೇ ಇಲ್ವಾ? ಇದೆ. ಅದೇನು ಅಂತ ಮುಂದೆ ಹೇಳ್ತೀನಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ವೆಲ್ಕಮ್ ಬ್ಯಾಕ್ ಕೇಳುಗರೆ. ನೀವು ಕೇಳ್ತಿರೋದು ರೇಡಿಯೋ ನಿನಾದ 90.4 FM. ನಾನ್ ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಪ್ಲಾಸ್ಟಿಕ್ ಅನ್ನ ಜಾಸ್ತಿ ಬಳಸಿದ್ರೆ ಮನುಷ್ಯನಿಗೆ, ಪ್ರಕೃತಿಗೆ ಅಲ್ಲದೆ ಪ್ರಾಣಿ ಪಕ್ಷಿಗಳಿಗೂ ತೊಂದರೆ ಇದೆ. ಇದು ಗೊತ್ತಿದ್ರೂ ನಾವದನ್ನ ಬಳಸೋದು ನಿಲ್ಲಿಸೋದೇ ಇಲ್ಲ. ಸೊ ನಾನಿವಾಗ ಪ್ಲಾಸ್ಟಿಕ್ ಬದಲು ಯಾವ ವಸ್ತುಗಳನ್ನ ಬಳಸ್ಬೋದು ಅಂತ ಹೇಳ್ತೀನಿ. ಯಾವುದಾದ್ರೂ ಮದುವೆ ಫಂಕ್ಷನ್ ಇದ್ರೆ ನಮ್ಮ ಮೊದಲ ಪ್ರಯಾರಿಟಿ ಪ್ಲಾಸ್ಟಿಕ್. ಪ್ಲಾಸ್ಟಿಕ್ ಕಪ್ಸ್, ಪ್ಲಾಸ್ಟಿಕ್ ತಟ್ಟೆ ಮತ್ತೆ ಪ್ಲಾಸ್ಟಿಕ್ ಚೀಲ ಇವುಗಳಿಗೇನೆ. ಇದನ್ನೆಲ್ಲ ಬಳಸೋ ಬದಲು ನಾವು ಊಟಕ್ಕೆ ಹಾಳೆ ತಟ್ಟೆ, ಪ್ಲಾಸ್ಟಿಕ್ ಗ್ಲಾಸ್ ಬದಲು ಪೇಪರ್ ಗ್ಲಾಸ್ ಅಥವಾ ಸ್ಟೀಲ್ ಗ್ಲಾಸ್ನ ಬಳಸ್ಬೋದು. ಪ್ಲಾಸ್ಟಿಕ್ ಚೀಲದ ಬದಲು ಬಟ್ಟೆಯ ಚೀಲಗಳನ್ನ ಬಳಸ್ಬೋದು. ಇದು ಕೇವಲ ಮದುವೆ ಮನೆ ಅಥವಾ ಬೇರೆ ಫಂಕ್ಷನ್ಗಳಲ್ಲಿ ಮಾತ್ರ ಅಲ್ಲ, ನಮ್ಮ ಡೈಲಿ ಲೈಫ್ನಲ್ಲಿ ಕೂಡ ಬಳಸಿ ಸ್ವಲ್ಪ ಸ್ವಲ್ಪನೇ ಪ್ಲಾಸ್ಟಿಕ್ನ ಅವಾಯ್ಡ್ ಮಾಡಬೇಕು. ಸರಿ, ಹಾಗಿದ್ರೆ ಮಾತು ಮುಂದುವರಿಸೋಣ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ಗಳನ್ನ ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ವೆಲ್ಕಮ್ ಬ್ಯಾಕ್ ಟು ದಿ ಶೋ. ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM. ನಾನು ನಿಮ್ಮ ಆರ್ ಜೆ ಹರ್ಷಿತ ಶಿಶಿಲ. ತುಂಬಾ ಕಡೆ ಪ್ಲಾಸ್ಟಿಕ್ನ ಎಸೆಯಲ್ಲ, ಬದಲಾಗಿ ಪ್ಲಾಸ್ಟಿಕ್ ಅನ್ನ ನಾಶ ಮಾಡಬೇಕು ಅಂತ ಸುಟ್ಟು ಹಾಕ್ಬಿಡ್ತಾರೆ. ಆದ್ರೆ ಇದರಿಂದ ನಾಶ ಆಗೋದು ಪ್ಲಾಸ್ಟಿಕ್ ಅಲ್ಲ, ಪ್ರಕೃತಿ ಮತ್ತೆ ಮನುಷ್ಯನೇ. ಯಾಕಂದ್ರೆ ಪ್ಲಾಸ್ಟಿಕ್ ಸುಟ್ಟಾಗ ಅದರಿಂದ ಬರೋ ಹೊಗೆ ಮನುಷ್ಯನಿಗೆ ಉಸಿರಾಟದ ಸಮಸ್ಯೆ ಜೊತೆ ಕ್ಯಾನ್ಸರ್ನಂತಹ ಮಾರಕ ರೋಗಗಳನ್ನು ಕೂಡ ತರುತ್ತೆ. ನಾವು ಅಲ್ಲಲ್ಲಿ ಪ್ಲಾಸ್ಟಿಕ್ ಎಸೆಯೋದ್ರಿಂದ ಪಾಪ ಮೂಕ ಪ್ರಾಣಿಗಳು ಅವುಗಳನ್ನು ತಿಂದು ತೊಂದರೆ ಅನುಭವಿಸ್ತವೆ. ಮತ್ತೆ ಪ್ಲಾಸ್ಟಿಕ್ ನದೀಲಿ ಸೇರ್ಕೊಂಡು ನದೀಲಿರೋ ಜಲಚರ ಜೀವಿಗಳಿಗೂ ಕೂಡ ತೊಂದರೆ ಆಗ್ತಿದೆ. ಇದನ್ನ ಬುದ್ಧಿಜೀವಿ ಆಗಿರೋ ಮನುಷ್ಯ ಅರ್ಥ ಮಾಡ್ಕೋಬೇಕು. ಇದ್ರ ಬಗ್ಗೆ ಇನ್ನಷ್ಟು ಮಾತಾಡೋದಿದೆ, ಅದಕ್ಕಿಂತ ಮುಂಚೆ ಒಂದು ಸಾಂಗ್ ಬರ್ತಿದೆ, ಕೇಳ್ಕೊಂಡು ಬನ್ನಿ.

ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಿರೋದು ರೇಡಿಯೋ ನಿನಾದ 90.4 FM. ನಾನು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿರ. ಎಸ್, ಪ್ಲಾಸ್ಟಿಕ್ ಇವಾಗ ಯಾವ ರೀತಿ ಮನುಷ್ಯನ ಆವರಿಸಿದೆ ಅಂದ್ರೆ, ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲ್ಗೋ ತನಕನು ಎಲ್ಲಾನೂ ಪ್ಲಾಸ್ಟಿಕ್ ಆಗೋಗ್ಬಿಟ್ಟಿದೆ. ನಾವು ಕುಡಿಯೋ ನೀರು ಕೂಡ ಪ್ಲಾಸ್ಟಿಕ್ ಬಾಟಲ್ನಲ್ಲೇ ಕುಡಿಯೋದು. ನಾವು ಮಾಡೋ ಊಟನು ಪ್ಲಾಸ್ಟಿಕ್ ತಟ್ಟೆಯಲ್ಲೇ ಆಗಬೇಕು. ಹಾಕೋ ಚಪ್ಪಲಿಯಿಂದ ಹಿಡಿದು ತಿನ್ನೋ ಚಿಪ್ಸ್ ಪ್ಯಾಕೆಟ್ವರೆಗೂ ಎಲ್ಲಾನು ಪ್ಲಾಸ್ಟಿಕ್. ದಿನದಲ್ಲಿ ಒಮ್ಮೆ ಅಂಗಡಿಗೆ ಹೋದ್ರೆ ಸಾಕು, ಪ್ಲಾಸ್ಟಿಕ್ ರಾಶಿನೇ ಮನೆಗೆ ಬಂದ್ಬಿಡುತ್ತೆ. ಸೊ ನಾವು ಅಂಗಡಿಗೆ ಹೋಗುವಾಗ ಒಂದು ಬಟ್ಟೆಯ ಚೀಲ ಹಿಡ್ಕೊಂಡು ಹೋದ್ರೆ ಅದೆಷ್ಟೋ ಪ್ಲಾಸ್ಟಿಕ್ನ ಅವಾಯ್ಡ್ ಮಾಡ್ಬೋದು. ಸೊ ನಾನು ಅವಾಗ್ಲೇ ಹೇಳಿದೆ, ಪ್ಲಾಸ್ಟಿಕ್ ಅನ್ನ ಸುಟ್ರು ತಪ್ಪು ಇಟ್ರು ತಪ್ಪು. ನಾವು ಒಮ್ಮೆ ಬಳಸಿದ ಪ್ಲಾಸ್ಟಿಕ್ ಅನ್ನ ಇದಿನ್ನೇನಕ್ಕೂ ಯೂಸ್ ಇಲ್ಲ ಅನ್ಕೊಂಡು ಎಸೆದ್ ಬಿಡ್ತೀವಿ ಅಥವಾ ಸುಟ್ ಬಿಡ್ತೀವಿ ಅಲ್ವಾ. ಅದರ ಬದಲು ನಾವಿದನ್ನ ರೀಸೈಕಲ್ ಮಾಡಿ ರೀಯೂಸ್ ಮಾಡ್ಕೋಬಹುದು. ರೀಸೈಕಲ್ ಮಾಡೋದ್ರಿಂದ ಹೊಸ ಪ್ಲಾಸ್ಟಿಕ್ನ ಉತ್ಪಾದನೆ ಕಡಿಮೆ ಆಗುತ್ತೆ. ಇದರ ಬಗ್ಗೆ ಇನ್ನೂ ಮಾತಾಡೋದಿದೆ, ಆದ್ರೆ ಸದ್ಯಕ್ಕೊಂದು ಸಣ್ಣ ಬ್ರೇಕ್.

ನೀವು ಕೇಳ್ತಾ ಇದ್ದೀರಾ ರೇಡಿಯೋ ನಿನಾದ 90.4 FM. ನಾನು ನಿಮ್ಮ ಆರ್ಜೆ ಹರ್ಷಿತ ಶಿಶಿಲ. ಪ್ಲಾಸ್ಟಿಕ್ ಬಗ್ಗೆ ಹೇಳ್ತಾ ಹೋದ್ರೆ ಮುಗಿಯೋದೇ ಇಲ್ಲ. ಮನುಷ್ಯ ಕುಲ ಪ್ರಕೃತಿಗೆ ಕೊಟ್ಟ ದೊಡ್ಡ ಶಾಪ ಅಂದ್ರೆ ಅದು ಪ್ಲಾಸ್ಟಿಕ್. ಒಂದು ಪೀಸ್ ಪ್ಲಾಸ್ಟಿಕ್ ಮಣ್ಣಲ್ಲಿ ಕರಗೋದಕ್ಕೆ ಸಾವಿರ ಸಾವಿರ ವರ್ಷಗಳೇ ಬೇಕು. ಪ್ಲಾಸ್ಟಿಕ್ ಮಣ್ಣಲ್ಲಿ ಸೇರ್ಕೊಂಡು ಮಣ್ಣಿನ ಫಲವತ್ತತೆಯನ್ನ ಕಮ್ಮಿ ಮಾಡಿ ಗಿಡ ಮರ ಬೆಳೆಯೋದಕ್ಕೆ ಅಡ್ಡಿಪಡಿಸುತ್ತೆ. ಪ್ಲಾಸ್ಟಿಕ್ ನಿಂದ ನಮ್ಮನ್ನ ಸಲಹು ಪ್ರಕೃತಿಗೆ ಇಷ್ಟೆಲ್ಲ ತೊಂದರೆ ಇದೆ ಅಂತ ಗೊತ್ತಿದ್ರೂ ಮನುಷ್ಯ ಮಾತ್ರ ತನ್ನ ಹಠ ಬಿಡಲ್ಲ. ಇನ್ನಾದ್ರೂ ಪ್ಲಾಸ್ಟಿಕ್ ಬಳಸೋದನ್ನ ನಿಲ್ಲಿಸಿ ನಮ್ಮನ್ನ ಕಾಪಾಡೋ ನೇಚರ್ನ ನಾವು ಕಾಪಾಡೋಣ. ಏನಂತೀರಾ? ಸರಿ, ಹಾಗಿದ್ರೆ ಕಾರ್ಯಕ್ರಮನ ಮುಗಿಸೋ ಹೊತ್ತಾಯ್ತು. ಮತ್ತೆ ಮುಂದಿನ ಸತಿ ಹೊಸ ವಿಷಯದ ಜೊತೆ ನಾನು ಬರ್ತೀನಿ. ಅಲ್ಲಿವರೆಗೂ ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಹಾವಿದ್ಯಾಲಯದಿಂದ ಜನಸಮುದಾಯಕ್ಕೆ ಸಮರ್ಪಣೆ. ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM. ಮಾಹಿತಿ ಮನೋರಂಜನೆಯೊಂದಿಗೆ ವೈವಿಧ್ಯಮಯ ಕಾರ್ಯಕ್ರಮಗಳ ಪ್ರಸಾರ. ಇಲ್ಲಿದೆ ಜನಸಮುದಾಯದ ಧ್ವನಿ. ನಮ್ಮ ಕಾರ್ಯಕ್ರಮಗಳನ್ನು ರೇಡಿಯೋ ನಿನಾದ 90.4 FM ಕಂಪನಾಂಕದಲ್ಲಿ ಅಥವಾ ರೇಡಿಯೋ ನಿನಾದ ಮೊಬೈಲ್ ಆಪ್ನಲ್ಲಿ ಆಲಿಸಿ.

ಕ್ಲಿಕ್ ಏನೊಂದಿಲ್ಲರು ರೇಡಿಯೋ ನಿನಾದ 90.4 FM. ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಹಾವಿದ್ಯಾಲಯದಿಂದ ಜನಸಮುದಾಯಕ್ಕೆ ಸಮರ್ಪಣೆ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM. ಮಾಹಿತಿ ಮನೋರಂಜನೆಯೊಂದಿಗೆ ವೈವಿಧ್ಯಮಯ ಕಾರ್ಯಕ್ರಮಗಳ ಪ್ರಸಾರ. ಇಲ್ಲಿದೆ ಜನಸಮುದಾಯದ ಧ್ವನಿ. ನಮ್ಮ ಕಾರ್ಯಕ್ರಮಗಳನ್ನು ರೇಡಿಯೋ ನಿನಾದ 90.4 FM ಕಂಪನಾಂಕದಲ್ಲಿ ಅಥವಾ ರೇಡಿಯೋ ನಿನಾದ ಮೊಬೈಲ್ ಆಪ್ನಲ್ಲಿ ಆಲಿಸಿ.

0: ಮಕ್ಕಳು ಕೇಳೊಂದಿಲ್ಲರು ರೇಡಿಯೋ ನಿನಾದ 90.4 FM. ರೇಡಿಯೋ ನಿನಾದ 90.4 FM, ಇದು ಜನಮನದ ನಾದ ತರಂಗ. ಇದು ರೇಡಿಯೋ ನಿನಾದ 90.4 FM. ಈಗ ನಿತ್ಯ ಜೀವನದಲ್ಲಿ ಫಿಟ್ನೆಸ್, ಈ ವಿಚಾರದ ಬಗ್ಗೆ ಮಾತುಕತೆ. ಸಂಪನ್ಮೂಲ ವ್ಯಕ್ತಿಯಾಗಿ ಪಾಲ್ಗೊಳ್ಳಲಿದ್ದಾರೆ ಫಿಟ್ನೆಸ್ ಕ್ಷೇತ್ರದಲ್ಲಿ ಸಾಧನೆಗೈದ ಮಹೇಶ್ ಕುಮಾರ್ ಲೋಂಡೆ. ಕಾರ್ಯಕ್ರಮ ನಡೆಸಿಕೊಡುತ್ತಾರೆ ಶರತ್ ಚಂದ್ರ ಮತ್ತು ಸಚಿನ್ ಹೆಬ್ಬಾರ್.
1: ಪ್ರಿಯ ಕೇಳುಗರೆ ನಮಸ್ಕಾರ, ನಾನು ನಿಮ್ಮ ಶರತ್ ಚಂದ್ರ. ಆರೋಗ್ಯವೇ ಸಂಪತ್ತು ಅನ್ನುವಂಥದ್ದು ಪ್ರಪಂಚದಾದ್ಯಂತ ಇರುವ ಒಂದು ಅತ್ಯುತ್ತಮವಾದ ನುಡಿ. ಇವತ್ತು ನಮ್ಮೊಂದಿಗಿದ್ದಾರೆ ಶ್ರೀಯುತ ಮಹೇಶ್ ಕುಮಾರ್ ಲೋಂಡೆ, ಡೆಪ್ಯೂಟಿ ಮ್ಯಾನೇಜರ್ ಟೊಯೋಟಾ ಕಿರ್ಲೋಸ್ಕರ್ ಬೆಂಗಳೂರು. ಇವರು ಫಿಟ್ನೆಸ್ ಕ್ಷೇತ್ರದಲ್ಲಿ ಅವರದೇ ಆದಂತಹ ಹಲವಾರು ಅಚೀವ್ಮೆಂಟ್ಸ್ ಗಳನ್ನು ಮಾಡಿದ್ದಾರೆ. ಐರನ್ ಮ್ಯಾನ್ ಸರ್ಟಿಫೈಡ್ ಕೋಚ್ ಬೈ ಐರನ್ ಮ್ಯಾನ್ ಯೂನಿವರ್ಸಿಟಿ USA, ಹಾಗೆ ಟ್ರಯಥ್ಲಾನ್ ಅಂಡ್ ಮ್ಯಾರಥಾನ್ ಕೋಚ್ ಹಾಗೆ ಕೂಡ ಕಾರ್ಯಗಳನ್ನು ನಿರ್ವಹಿಸಿದ್ದಾರೆ. ಹಲವಾರು ಅಚೀವ್ಮೆಂಟ್ಸ್ ಗಳನ್ನ ಫಿಟ್ನೆಸ್ ಕ್ಷೇತ್ರದಲ್ಲಿ ಮಾಡಿರುವ ಇವರು ಇವತ್ತು ನಮ್ಮೊಂದಿಗೆ ಫಿಟ್ನೆಸ್ ಸಂಬಂಧಪಟ್ಟ ಹಲವಾರು ವಿಚಾರಗಳನ್ನ ಚರ್ಚಿಸಲಿದ್ದಾರೆ. ಇವರೊಂದಿಗೆ ಕಾರ್ಯಕ್ರಮವನ್ನು ನಿರ್ವಹಿಸಲು ನಮ್ಮ ಆತ್ಮೀಯರಾದಂತ ಶ್ರೀಯುತ ಸಚಿನ್ ಹೆಬ್ಬಾರ್ ಅವರು ಕೂಡ ನಮ್ಮೊಂದಿಗಿದ್ದಾರೆ. ನಾವು ಈ ದಿನ ಫಿಟ್ನೆಸ್ ಅನ್ನು ಕಾಯ್ದುಕೊಳ್ಳುವಂಥದ್ದು ಎಷ್ಟು ಇಂಪಾರ್ಟೆಂಟ್, ಕೆಲಸದ ಒತ್ತಡದಲ್ಲಿಯೂ ಫಿಟ್ನೆಸ್ ಅನ್ನು ಕಾಪಾಡಿಕೊಳ್ಳುವುದು ಹೇಗೆ, ಈ ವಿಚಾರದ ಬಗ್ಗೆ ಚರ್ಚಿಸಲಿದ್ದೇವೆ. ಶ್ರೀಯುತರನ್ನ ನಮ್ಮ ಕಾರ್ಯಕ್ರಮಕ್ಕೆ ನಾವು ಸ್ವಾಗತಿಸುತ್ತಿದ್ದೇವೆ. ವೆಲ್ಕಮ್ ಯು ಸರ್. ಈಗಿನ ಜೀವನ ಶೈಲಿಯಲ್ಲಿ ಫಿಟ್ನೆಸ್ ಕಾಪಾಡಿಕೊಳ್ಳೋದು ಎಷ್ಟು ಮುಖ್ಯ, ಅಂಡ್ ಯಾವುದೆಲ್ಲ ಅಂಶಗಳನ್ನ ಅಳವಡಿಸಿಕೊಳ್ಳಬೇಕು?
2: ಟೂ ಕ್ಯಾಟಗರೀಸ್ ಇರುತ್ತೆ, ಒಂದು ಪ್ರೊಫೆಷನಲ್ ಲೈಫ್, ಇನ್ನೊಂದು ಸ್ಟೂಡೆಂಟ್ ಲೈಫ್ ಅಂತ. ಈಗ ಒಂದು ಸ್ಟೂಡೆಂಟ್ ಲೈಫ್ ಮತ್ತೆ ಒಂದು ಪ್ರೊಫೆಷನಲ್ ಲೈಫ್ಗೆ ಡಿಫ್ರೆನ್ಸ್ ಇರುತ್ತೆ. ಸ್ಟೂಡೆಂಟ್ ಲೈಫಲ್ಲಿ ನಿಮಗೆ ಟೈಮ್ ಫಾರ್ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಆರ್ ಸ್ಪೋರ್ಟ್ಸ್ ಆಕ್ಟಿವಿಟೀಸ್, ಇದಕ್ಕೆ ಟೈಮ್ ಇರುತ್ತೆ. ಸೊ ಆ ಟೈಮ್ನ ನೀವು ಸಂಜೆ ಇರ್ಬೋದು, ಬೆಳಿಗ್ಗೆ ಮಾಡ್ಕೋತೀರ. ಬಟ್ ವೆನ್ ಯು ಪ್ರೊಫೆಷ್ನಲ್ ಲೈಫ್ಗೆ ಬಂದಾಗ, ನೀವು ಕೆಲಸ ಮಾಡ್ತಾ ಇರಬೇಕಾದ್ರೆ ಏನು ಚೇಂಜಸ್ ಆಗುತ್ತೆ ಅಂದರೆ ಟೈಮ್ ಸಿಗೋದಿಲ್ಲ, ಬ್ಯುಸಿ ಬ್ಯುಸಿ ಆಗಿಬಿಡ್ತೀರ. ಸೊ ಇದನ್ನು ಹೇಗೆ ಅಳವಡಿಸ್ಕೊಳ್ಬೋದು ಅಂದರೆ ಅದು ನಿಮ್ಮ ಒಂದು ದೈನಂದಿನದ ಒಂದು ನಾರ್ಮಲ್ ಕಾರ್ಯಕ್ರಮ ಥರ ಆಗಬೇಕು. ಫಾರ್ ಎಕ್ಸಾಂಪಲ್, ಬೆಳಿಗ್ಗೆ ಎದ್ದು ಬ್ರಷ್ ಮಾಡಿ ನಾವು ನಮ್ಮ ದೈನಂದಿನ ಏನು ಸ್ವಚ್ಛತೆ ಆಗಿ ಮತ್ತೆ ಊಟಕ್ಕೆ ಹೋಗಿ ಮತ್ತೆ ನಾವು ಹೊರಟು ಆಫೀಸಿಗೆ ಹೋಗ್ತೇವೆ. ಅದೇ ಥರ ನಮ್ಮ ಈ ಫಿಟ್ನೆಸ್ ಅಂತ ಹೇಳುವಂಥದ್ದು ಏನಿದೆ ಇಲ್ಲ, ಹಾಗೂ ಆರೋಗ್ಯ ಕಾಪಾಡ್ಕೊಳ್ಳಿಕ್ಕೆ ನಾವು ಏನು ಮಾಡಬೇಕು ಅದನ್ನು ಕೂಡ ಆ ಟೈಮ್ ಟೇಬಲ್ನಲ್ಲಿ ಅದನ್ನು ಅಳವಡಿಸ್ಕೊಳ್ಬೇಕು. ಸೊ ಆವಾಗ ಏನಾಗುತ್ತೆ ಅಂದರೆ ಇಟ್ ಬಿಕಮ್ಸ್ ಪಾರ್ಟ್ ಆಫ್ ಅವರ್ ಲೈಫ್, ನಮ್ಮ ಲೈಫಿನ ಒಂದು ನಾರ್ಮಲ್ ಸೈಕಲ್ನ ಒನ್ ಆಫ್ ದ ಆಕ್ಟಿವಿಟಿ ಆಫ್ ದ ಟೈಮ್ ಟೇಬಲ್ ಆಗುತ್ತೆ.
1: ಈ ಫಿಟ್ನೆಸ್ ಅನ್ನುವಂಥ ವಿಚಾರಕ್ಕೆ ಬಂದರೆ ಈಗ ತುಂಬ ಜನ ವಿದ್ಯಾರ್ಥಿಗಳಿಗಾಗಿರ್ಬೋದು ಅಥವಾ ಯಾರಿಗೇ ಆಗಿರ್ಬೋದು ಬೆಳಿಗ್ಗೆ ಮುಂಚೆ ಬೇಗ ಏಳೋದು ಅಂತ ಹೇಳಿದರೆ ಅದು ಆಗದೇ ಇರುವಂಥ ವಿಚಾರ. ಆದರೆ ಒಂದು ವಿಚಾರವನ್ನು ಸತತವಾಗಿ ಪ್ರಾಕ್ಟೀಸ್ ಮಾಡಿದರೆ ಅದು ನಮ್ಮ ಜೀವನದಲ್ಲಿ ಒಂದು ಅಂಶವಾಗಿಯೇ ಇರುತ್ತದೆ ಅನ್ನೋದನ್ನು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಹಾಗೆಯೇ ಫಿಟ್ನೆಸ್ ನಮ್ಮ ಜೀವನದಲ್ಲಿ ಒಂದು ಅಂಶವಾಗಿ ನಮ್ಮ ಹತ್ರ ಪರ್ಮನೆಂಟಾಗಿ ನಿಲ್ಲಬೇಕು ಅಂತ ಹೇಳಿದರೆ ನಾವು ಏನು ಮಾಡಬೇಕು ಅದಕ್ಕೆ?
2: ನಾನು ನಿಮಗೆ ಒಂದು ಉದಾಹರಣೆ ಕೊಡ್ತೇನೆ. ಈಗ ಜಪಾನ್ ದೇಶ, ಅವರು ಹೇಗೆ ಇರ್ತಾರೆ ಅಂತ ನಿಮಗೆ ಹೇಗೆ ಅಳವಡಿಸ್ಕೊಡ್ತಾರೆ, ಈವನ್ ಸ್ಟೂಡೆಂಟ್ಸ್ ಆಗಿರ್ಬೋದು ಅವರಲ್ಲಿ ದೊಡ್ಡವರಾಗಿರ್ಬೋದು, ಅವರು ಯಾವುದೇ ಒಂದು ದಿನದಲ್ಲಿ ಒಮ್ಮೆ ಒಂದು ಟೈಮ್ ಟೇಬಲ್ ಅಂತ ಮಾಡಿಕೊಂಡ್ರೆ, ಫಾರ್ ಎಕ್ಸಾಂಪಲ್ ಫಿಟ್ನೆಸ್, ನಾನು ಅವ್ರ ಜೊತೆ ಕೆಲಸ ಮಾಡ್ತೀನಿ ಅದೇ ಕಂಪನಿಯಲ್ಲಿ, ಬೆಳಿಗ್ಗೆ ಯಾವುದೇ ಒಂದು ಬಿಸ್ನೆಸ್ ಟ್ರಿಪ್ ಎಲ್ಲಿಗೂ ಟ್ರಾವೆಲ್ ಮಾಡೋದಿದ್ರು ಅವ್ರದ್ದೊಂದು ಬೆಳಿಗ್ಗೆ ಕಾರ್ಯಕ್ರಮ ಇದೆ. ಈಗ ನೀವು ಕೇಳಿದ್ರಿ ನನ್ನ ಹತ್ರ ಬೆಳಿಗ್ಗೆ ಹೇಳೋದಾಗಲಿ ಇಲ್ಲಾದರೆ ಕಷ್ಟ ಆಗಿರ್ಬೋದು ಸಂಜೆ ಮಾಡ್ಬೋದಂತ, ಆ್ಯಕ್ಚುಲಿ ಕೇಳಿದರೆ ಬೆಳಿಗ್ಗೆ ಎದ್ದ ಕೂಡಲೇ ನಮ್ಮ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ಗೆ ಟೈಮ್ನ ತೆಗೆದಿಡೋದು ಒಳ್ಳೆಯದು. ಯಾಕಂದರೆ ಸಂಜೆಯ ಸಮಯ ನಮ್ಮದು ಪ್ಲ್ಯಾನ್ಡ್ ಆಗಿರೋದಿಲ್ಲ, ಯಾಕಂದರೆ ನಿಮಗೆ ಒಂದು ಕಾಲೇಜಿಗೆ ಹೋದಾಗ ಏನೋ ಒಂದು ಆಕ್ಟಿವಿಟಿ ಬರ್ಬೋದು, ಇಲ್ಲ ಕ್ಲಾಸಸ್ ಎಕ್ಸ್ಟೆಂಡ್ ಆಗ್ಬೋದು. ಅದೇ ನೀವು ಕೆಲಸಕ್ಕೆ ಹೋದರೆ ಕೆಲಸದಿಂದ ನೀವು ಈ ಪರ್ಟಿಕ್ಯುಲರ್ ಟೈಮಿಂದ ಹಿಂದೆ ಬರ್ತೀರಿ ಅಂತ ಗ್ಯಾರಂಟಿ ಇಲ್ಲ, ಟೈಮ್ ಸಿಕ್ಕಿದ್ರೆ ಮಾಡ್ಬೋದು. ಸೊ ಯಾವಾಗಲೂ ನನ್ನ ಸಜೆಷನ್ ಇಲ್ಲ ನನ್ನ ಎಕ್ಸ್ಪೀರಿಯನ್ಸ್ ಏನು ಅಂದರೆ, ಬೆಳಿಗ್ಗಿನ ಸಮಯದಲ್ಲಿ ಒಂದು ಅರ್ಧ ಗಂಟೆನೋ ಇಲ್ಲ ಒಂದು ಗಂಟೆನೋ ಅದಕ್ಕೋಸ್ಕರ ಅಳವಡಿಸೋದು ಒಳ್ಳೆಯದು. ನಾನು ಯಾಕೆ ಜಪಾನ್ದ ಎಕ್ಸಾಂಪಲ್ ಕೊಟ್ಟರೆ ಅಂದರೆ, ಎಂಥದೇ ಸ್ಕೆಡ್ಯೂಲ್ ಇರಲಿ, ಎಷ್ಟೇ ಕೆಲಸ ಇರಲಿ, ಇಲ್ಲ ನಾವು ಟ್ರಾವೆಲ್ ಮಾಡೋದೇ ಆಗಿರಲಿ, ಅವರ ಒಂದು ದಿನದಲ್ಲಿ 30 ನಿಮಿಷ ನಾನು ನನ್ನ ಫಿಟ್ನೆಸ್ಸಿಗೆ ಇಡ್ತೇನೆ ಅಂತ ಹೇಳಿದರೆ, ಬೆಳಿಗ್ಗೆ ವಿಮಾನ 5 ಗಂಟೆಗೆ ಇದ್ದರೆ ಅವರಿಗೆ, ಇಲ್ಲ 7 ಗಂಟೆಗೆ ಇದ್ದರೆ, ಅವರು 4 ಗಂಟೆಗೆ ಎದ್ದು ಆ 30 ನಿಮಿಷವನ್ನು ಫಿನಿಷ್ ಮಾಡ್ತಾರೆ. ನಾನು ಅವ್ರ ಹತ್ರ ಕೇಳಿದೆ ಯಾಕೆ ಇದನ್ನು ಮಾಡಬೇಕು, ಇವತ್ತು ಮೀಟಿಂಗ್ ಇದೆ ಸಂಜೆ, ಅವ್ರು ಹೇಳಿದರು ಇದು ಈಗ ಬೆಳಿಗ್ಗೆ ಮಿಸ್ ಆಗಿಬಿಟ್ರೆ ಸಂಜೆ ಮಾಡ್ತೀನಿ ಅಂತ ಹೇಳೋ ಗ್ಯಾರಂಟಿ ಇಲ್ಲ, ನಾನು ನಾಳೆ ತನಕ ಕಾಯಬೇಕು. ಸೊ ಇದೊಂದು ಗುಡ್ ಎಕ್ಸಾಂಪಲ್ ಅವರಿಂದ ನಾನು ಕಲ್ತಿರೋದು. ಸೊ ನಾನು ಏನು ಹೇಳೋದು ಅಂದರೆ, ಫಿಟ್ನೆಸ್ಸಿಗೆ ನೀವು ಒಂದು ಟೈಮ್ ಅಂತ ಇಟ್ಕೊಂಡ್ರೆ, ಅದರಲ್ಲೂ ಬೆಳಿಗ್ಗೆ ಅಂತ ಇಟ್ಕೊಂಡ್ರೆ, ಅದನ್ನು ಪೂರ್ತಿ ಮಾಡಲಿಕ್ಕೆ ಇಲ್ಲ ಅದನ್ನು ಕಂಪ್ಲೀಟ್ ಮಾಡಲಿಕ್ಕೆ ಈಸಿ ಆಗುತ್ತೆ.
1: ಫಿಟ್ನೆಸ್ ರಿಲೇಟೆಡ್ ಅವೇರ್ನೆಸ್ಗಳು ನಮ್ಮಲ್ಲಿ ಇತ್ತೀಚೆಗೆ ಕಮ್ಮಿ ಆಗ್ತಿದೆಯಾ, ಅಥವಾ ಫಿಟ್ನೆಸ್ ರಿಲೇಟೆಡ್ ಒಂದು ಎಜುಕೇಷನ್ ಅನ್ನುವಂಥದ್ದು ನಾವು ಸಮರ್ಪಕವಾಗಿ ಕೊಡ್ತಾ ಇದ್ದೀವ ಕೊಡ್ತಾ ಇಲ್ಲವೋ ಅಂತೇಳಿ ಒಂದು ಪ್ರಶ್ನೆ ಕ್ರಿಯೇಟ್ ಆಗ್ತದೆ.
2: ಆಕ್ಚುಲಿ ಕಂಪೇರ್ ಟು 5 or 6 years ಬಿಫೋರ್, 5 ವರ್ಷದ ಮುಂಚೆ ಫಿಟ್ನೆಸ್ ಬಗ್ಗೆ ಅಷ್ಟು ಅವೇರ್ನೆಸ್ ಇರಲಿಲ್ಲ ಜನರಿಗೆ, ಸ್ಪೆಷಲಿ ಇಂಡಿಯನ್ಸ್ಗೆ. ನಮಗೆ ನಮಗೇನು ಅಂದರೆ 3 ಹೊತ್ತು ತಿನ್ನೋದು, ಕೆಲಸ ಮಾಡೋದು, ಸಂಸಾರವನ್ನು ನೋಡ್ಕೊಳ್ಳೋದು. ಸ್ಟೂಡೆಂಟ್ಸ್ಗೆ ಏನಂದರೆ ಕ್ಲಾಸಿಗೆ ಹೋಗೋದು, ಹೊರಗಡೆ ಚಾಟ್ಸು ಗೀಟ್ಸ್ ಅದು ತಿನ್ನೋದು, ನೆಕ್ಸ್ಟ್ ಇಲ್ಲಾದರೆ ಬೇಕೆ ಕೆಲವರು ಬೇರೆ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಇದ್ದರೆ ದೇ ಪಾರ್ಟಿಸಿಪೇಟ್. ಈಗ ನಾನು ಏನು ನೋಡ್ತಾ ಇದ್ದೀನಿ ಅಂದರೆ, ಫಾರ್ ಎಕ್ಸಾಂಪಲ್ ಮ್ಯಾರಥಾನ್ ರನ್ನಿಂಗ್ಸ್ ಬ್ಯಾಂಗ್ಳೂರಲ್ಲಿ ಇರೋದು ನಾನು ನೋಡ್ತಾ ಇರೋದು, ಈವನ್ ಮ್ಯಾಂಗ್ಳೂರಲ್ಲೂ ಇದೆ. ಅವೇರ್ನೆಸ್ ಖಂಡಿತ ಜಾಸ್ತಿ ಆಗಿದೆ, ಬಟ್ ಈ ಅವೇರ್ನೆಸ್ನ ಹೆಂಗೆ ಬ್ಯಾಲೆನ್ಸ್ ಮಾಡಬೇಕು, ಇದನ್ನು ಯಾವ ರೀತಿ ಇದನ್ನು ಅಪ್ರೋಚ್ ಮಾಡಬೇಕು, ಇದು ನಮ್ಮ ದೈನಂದಿನದಲ್ಲಿ ಹೇಗೆ ಇದನ್ನು ಸ್ಕೆಡ್ಯೂಲ್ ಮಾಡಬೇಕು, ನಾವು ಫುಡ್ ಬಗ್ಗೆ ಹೇಗೆ ಕಂಟ್ರೋಲ್ ಮಾಡಬೇಕು, ಈ ಅವೇರ್ನೆಸ್ ಸ್ವಲ್ಪ ಕಮ್ಮಿ ಇದೆ. ಬಟ್ ಫಿಟ್ನೆಸ್ ಬಗ್ಗೆ ಡೆಫಿನೆಟ್ಲಿ ಅವೇರ್ನೆಸ್ ಇದೆ, ಇದನ್ನು ಇನ್ನೂ ಜಾಸ್ತಿ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನಾಟ್ ಓನ್ಲಿ ರನ್ನಿಂಗ್, ಯೋಗ ಆಗಿರ್ಬೋದು ಬೆಳಿಗ್ಗೆ, ಇಲ್ಲ ನೀವು ಜಿಮ್ಮಿಗೆ ಹೋಗೋದಾಗಿರ್ಬೋದು, ಇಲ್ಲ ರನ್ನಿಂಗ್ ಆಗಿರ್ಬೋದು, ಇಲ್ಲ ಸೈಕ್ಲಿಂಗ್ ಆಗಿರ್ಬೋದು. ಐ ಥಿಂಕ್ ದೇರ್ ಈಸ್ ಅ ಲಿಟ್ಲ್ ಬಿಟ್ ಆಫ್ ಚೇಂಜ್ ಇದೆ, ಇಂಪ್ರೂವ್ಮೆಂಟ್ ಆಗಿದೆ, ಬಹಳ ಆಗಿದೆ, ಆಗೋದು ತುಂಬ ಇದೆ, ತುಂಬ ಇದೆ. ಇದು ನನ್ನ ಒಪಿನಿಯನ್.
1: ಹಲವಾರು ಮಂದಿ ಯಾವುದೋ ಒಂದು ವಿಚಾರವನ್ನು ಶುರು ಮಾಡಿ ಕೇವಲ ಒಂದು ಪಬ್ಲಿಸಿಟಿಗೋಸ್ಕರ ಅಥವಾ ಅವರ ಫೋಟೋಸನ್ನು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋದಕ್ಕೋಸ್ಕರ ಪ್ರೊಜೆಕ್ಟ್ ಮಾಡುವಂಥದ್ದು ಜಾಸ್ತಿ ಆಗ್ತಾ ಇದೆ. ಇಲ್ಲಿ ಕನ್ಸಿಸ್ಟೆನ್ಸಿ ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗ್ತದೆ. ಕೆಲವರು ಯಾಕೆ ಫಿಟ್ನೆಸ್ ವಿಚಾರಕ್ಕೆ ಹೋಗೋದಿಲ್ಲ ಅಂತ ಹೇಳಿದರೆ, ನಾನು 1 ವಾರ ಫಿಟ್ನೆಸ್ ರಿಲೇಟೆಡ್ ಟ್ರೈ ಮಾಡಿ ಅದನ್ನು ಬಿಟ್ಟು ಬಿಟ್ಟರೆ ಮುಂದೆ ನನ್ನ ದೇಹಕ್ಕೆ ಅಡ್ಡ ಪರಿಣಾಮಗಳಾಗ್ಬೋದು ಅಂತ ಒಂದು ಅವರ ನಂಬಿಕೆ. ಇದಕ್ಕೆ ನೀವೇನು ಹೇಳ್ತೀರಾ?
2: ಸೊ ಇದರಲ್ಲಿ 2 ಪ್ರಶ್ನೆಗಳು ನೋಡ್ತೀನಿ ನಾನು. ಒಂದೇನು ಅಂದರೆ, ಕೆಲವರು ಎಂಟ್ರ್ ಆಗ್ತಾರೆ ಸೋಷಿಯಲ್ ಮೀಡಿಯಾಗೋಸ್ಕರ ಅಂತ ನೀವು ಹೇಳ್ತಾ ಇದ್ದೀರಾ. ಸಿ, ಅವರು ಸೋಷಿಯಲ್ ಮೀಡಿಯಾಗೋಸ್ಕರ ಎಂಟ್ರ್ ಆದರೆ ಅವರಿಗೆ ಪಬ್ಲಿಸಿಟಿ ಸಿಗತ್ತೆ ಅಂತ ಹೇಳೋದಕ್ಕೋಸ್ಕರ ಫಿಟ್ನೆಸ್ಸಿಗೆ ಬಂದರೆ ಏನೋ ತಪ್ಪೇನಿಲ್ಲ, ಅವರನ್ನು ಅದನ್ನು ಕಂಟಿನ್ಯೂ ಮಾಡಬೇಕು, ಅವರ ಹೆಲ್ತಿಗೆ ಹೆಲ್ಪ್ ಆಗಬೇಕು, ನೋಡುವವನಿಗೂ ಹೆಲ್ಪ್ ಆಗಬೇಕು. ಅಂದರೆ ಅವನು ಶುರು ಮಾಡಿದರೆ ಒಳ್ಳೆಯದೇ, ಅದರಲ್ಲೇನು ತೊಂದರೆ ಇಲ್ಲ. ಬಟ್ ಅದನ್ನು ನೆಗೆಟಿವ್ ಆಗಿ ಯೂಸ್ ಮಾಡಿ 1-6 ತಿಂಗಳು ಮಾಡೋದು, ಇಲ್ಲ 1 ವರ್ಷ. ನಾನು ಕೆಲವರು ನೋಡಿದ್ದೀನಿ ಸೋಷಿಯಲ್ ಮೀಡಿಯಾ ಎಂಟ್ರ್ ಆಗೋಸ್ಕರ ಆ್ಯಮ್ ರನ್ನಿಂಗ್ ಅಲ್ಲ ಬೇರೆ ಬೇರೆ ಅದನ್ನು ಹೈಲೈಟ್ ಮಾಡೋದು, 1 ವರ್ಷ ನಂತರ ಅವ್ರು ಯಾರು ಅಂತ ನಿಮ್ಗೆ ಗೊತ್ತೇ ಇರೋದಿಲ್ಲ. ಸೊ ಅದು ಮಾಡಿದರೆ ಡೇಂಜರ್, ಯಾಕಂದರೆ ನಿಮ್ಮ ಫಾಲೋವರ್ಸ್ಗೆ ತೊಂದರೆ ಆಗುತ್ತೆ, ಅವ್ರನ್ನ ನೀವು ಮಿಸ್ಗೈಡ್ ಮಾಡಿದಾಗತ್ತೆ. ಸೊ ಕಂಟಿನ್ಯೂಟಿ ಇರಬೇಕು. ಫಾರ್ ಎಕ್ಸಾಂಪಲ್ ನಾನೀಗ 2013 ಶುರು ಮಾಡಿದೆ, ಸ್ಟಿಲ್ ಐ ಆಮ್ ಕಂಟಿನ್ಯೂಯಿಂಗ್. ಅಫ್ಕೋರ್ಸ್ ನಂದು ಏಜ್ ಡಿಫ್ರೆಂಟ್, ಐ ಸ್ಟಾರ್ಟೆಡ್ ವಿತ್ 33, ನೌ ಐ ಆಮ್ 42. ಸೊ 10 ವರ್ಷದ ಜರ್ನಿಯಲ್ಲಿ ಚೇಂಜಸ್ ಆಗ್ತಾ ಇರೋ, ಬಟ್ ಕನ್ಸಿಸ್ಟೆನ್ಸಿ ಇರಬೇಕು. ಸೊ ಇದು ಫಸ್ಟ್ ಪ್ರಶ್ನೆಗೆ.
1: ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡುವಂಥದ್ದು, ಹಾಗೆ ಒಂದು ಏನಾದರೂ ನಾನು ಒಂದು ನನ್ನ ವ್ಯಾಯಾಮ ರಿಲೇಟೆಡ್ ಸ್ಪೋರ್ಟ್ಸನ್ನು ಸ್ಟಾರ್ಟ್ ಮಾಡಿ 1 ವಾರದಲ್ಲಿ ಸ್ಟಾಪ್ ಮಾಡಿದರೆ ನನ್ನ ದೇಹಕ್ಕೆ ಏನಾದರೂ ಅಡ್ಡ ಪರಿಣಾಮಗಳಾಗ್ಬೋದು, ಹಾಗಂತೇಳಿ ಬಹಳ ಜನ ಹೆದರಿಕೆಯಿಂದ ಆ ವಿಚಾರವನ್ನು ಶುರು ಮಾಡುವಂಥ ಒಂದು ಪ್ರಯತ್ನವನ್ನೇ ಮಾಡೋದಿಲ್ಲ. ಶುರು ಮಾಡೋ ಮೊದಲೇ ಒಂದು ಸೋಲನ್ನು ಒಪ್ಕೊಂಡಿದ್ದೇನೆ ಅಂತ ಒಂದು ಭಾವನೆಯನ್ನು ವ್ಯಕ್ತಪಡಿಸ್ತಾರೆ. ಇದು ಜನಗಳಲ್ಲಿ ಓಡ್ತಾ ಇರುವಂಥ ಒಂದು ಪ್ರಶ್ನೆ.
2: ಖಂಡಿತ, ಈ ಥರ ಬಹಳ ಜನ ನನ್ನ ಹತ್ರನೂ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಕೆಲವರು ಓಡಿದಾಗ ನಿಮಗೆ ಇದನ್ನು ಕಂಟಿನ್ಯೂ ಮಾಡಿದರೆ ಮೊಣಕಾಲು ನೋವು ಬರುತ್ತಾ, ಇಲ್ಲ ನಾನು ಇದನ್ನು ನಿಲ್ಲಿಸ್ಬಿಟ್ರೆ ನಾನು ದಪ್ಪ ಆಗ್ತೀನಾ? ಸೊ ಎರಡನೇ ಆನ್ಸರ್ ನಾನು ಏನು, ಯಾರು ಯಾವುದೇ ಕೆಲಸವನ್ನು ನಿಲ್ಲಿಸ್ಬಿಟ್ರೆ ಮಧ್ಯದಲ್ಲಿ ನೀವು ದಪ್ಪ ಆಗೋದು ಸಹಜ. ಅದು ಎಕ್ಸಸೈಸಿಂದ ಅಂತಲ್ಲ, ಫಾರ್ ಎಕ್ಸಾಂಪಲ್ ನಮ್ಮ ಮನೆಗೆ ಬರೋ ಕೆಲಸದವರು, ಇಲ್ಲ ನಾವು ಎಲ್ಲಿಯಾದರೂ ಕೆಲಸಕ್ಕೆ ಹೋದರೆ 1 ವರ್ಷದ ನಂತರ ನಾನು ಆ ಕೆಲಸವನ್ನು ಬಿಟ್ಟು ಮನೆಯಲ್ಲಿ ಕೂತ್ರೆ ಏನಾಗ್ತದೆ? ಆಟೋಮ್ಯಾಟಿಕಲಿ ಐ ವಿಲ್ ಗ್ರೋ ಫ್ಯಾಟ್, ನಾನು ದಪ್ಪ ಆಗಿಬಿಡ್ತೇನೆ. ಸ್ಪೋರ್ಟ್ಸ್ ಕೂಡ ಅಂಥದ್ದು. ಈಗ ನೀವು ಕ್ರಿಕೆಟರ್ಗಳು ನೋಡಿರ್ಬೋದು, 10-15 ವರ್ಷ ಆಟ ಆಡ್ತಾರೆ, ಆಟ ಆಡ್ತಾ ಇರೋ ಫಿಗರ್ಗೂ ಇವತ್ತು ನೀವು ಅನಿಲ್ ಕುಂಬ್ಳೆ, ದ್ರಾವಿಡ್ ಅವ್ರನ್ನ ನೋಡಿದರೆ ನಿಂತ ಕೂಡಲೇ ಅದು ಕೆಲವರು ಕಂಟಿನ್ಯೂ ಮಾಡ್ತಾರೆ. ಫಿಟ್ನೆಸ್ ಫಾರಿನಲ್ಲೆಲ್ಲ ಯಾವ ಥರ ಇದೆ ಅಂದರೆ, ಅವರು ಅದನ್ನು ಕಂಟಿನ್ಯೂ, ಅವರ ಜೀವನ ಶೈಲಿ ಏನು ಸ್ಪೋರ್ಟ್ಸ್ ಅಂತ ಹೇಳಿದೆ ಅದು ಅವರ ಜೀವನ ಶೈಲಿ. ನಮಗೆ ಅದು ಜೀವನ ಶೈಲಿ ಅಲ್ಲ, ಇನ್ನೂ ನಾವು ಅಷ್ಟು ಮುಂದೆ ಹೋಗಿಲ್ಲ. ಇನ್ನು ಮುಂದೆ ಏನಾಗುತ್ತೆ ಅಂದರೆ ಜನರು ಚೇಂಜ್ ಆಗ್ತಾರೆ. ಬಟ್ ಯಾರಾದರೂ ಎನಿಸ್ಕೊಂಡ್ರೆ ನಾನು 6 ತಿಂಗಳಲ್ಲಿ ನಾನು ವರ್ಕೌಟ್ ಮಾಡಿ ನಿಲ್ಲಿಸೋದ್ರಿಂದ ದಪ್ಪ ಆಗ್ತಾನೆ ಅಂದರೆ ಅವನ ಇಂಟೆನ್ಷನ್ ಏನು ಅಂತ ನನಗೆ ಡೌಟ್ ಇದೆ. ಸೊ ದಪ್ಪ ಆಗುವಂಥದ್ರ ಬಗ್ಗೆ ತಲೆ ಕೆಡಿಸ್ಕೋಬೋದು. ಮತ್ತು 6 ತಿಂಗಳು ಯಾರಾದರೂ ಮಾಡಿದರೆ ಡೆಫಿನೆಟ್ಲಿ ದೇರ್ ಇಸ್ ಎ ರಿಸಲ್ಟ್, ಒಂದು ಸ್ವಲ್ಪ ಆದರೂ ರಿಸಲ್ಟ್ ಸಿಗತ್ತೆ. ಸೊ ಅದಕ್ಕೆ ದ್ಯಾಟ್ ಕ್ಯಾನ್ ಬಿ ಅ ಮೋಟಿವೇಶನ್, ಅದನ್ನು ಪಾಸಿಟಿವ್ ಆಗಿ ತಗೊಂಡು ಅದನ್ನು ಕಂಟಿನ್ಯೂ ಮಾಡೋಕ್ಕೆ ಐ ಥಿಂಕ್ ಪೀಪಲ್ ಶುಡ್ ಥಿಂಕ್.
1: ಈಗ ಮೋಟಿವೇಶನ್ ಅಂತ ವಿಚಾರಕ್ಕೆ ಬಂದರೆ, ಸಿನಿಮಾಗಳನ್ನು ನೋಡಿ ಹಲವಾರು ಯಂಗ್ಸ್ಟರ್ಸ್, ನಾವು ಹಲವಾರು ಸೆಲೆಬ್ರಿಟಿಗಳ ಹೆಸರನ್ನು ತಗೊಳ್ತಾರೆ. ಈ ಸೆಲೆಬ್ರಿಟೀಸ್ ಅನ್ನುವಂಥವ್ರು ಅವರದೇ ಫಿಟ್ನೆಸ್ಸಿಗೆ ಮತ್ತು ಅದಕ್ಕೆ ಬೇರೆ ಬೇರೆ ವಿಚಾರಗಳನ್ನು ಕೂಡ ಅವರು ಅಳವಡಿಸ್ಕೊಳ್ತಾರೆ, ಹೆಸರಿಸುವಂಥದ್ದು ಹೆಸರಿಸಲಾಗದಂಥದ್ದು ಕೂಡ ಅಂತ.
2: ಸ್ಟಾರ್ಗಳು ಅಂತ ಒಂದು ಎಕ್ಸಾಂಪಲ್ ಕೊಟ್ರಿ, ಇಲ್ಲ ಫಿಟ್ನೆಸ್ ಇರೋರು ಅಂತ, ಅವರೆಲ್ಲ ಅಲ್ಲಿಗೆ ರೀಚ್ ಆಗಬೇಕಾದ್ರೆ ಅದಕ್ಕೆ ತುಂಬ ಹಾರ್ಡ್ ವರ್ಕ್ ಮಾಡಿರ್ತಾರೆ. ನಾವು ಹೃತಿಕ್ ರೋಷನ್ನು ಇಲ್ಲ ಟೈಗರ್ ಶರಾಫ್ನ ವಿಡಿಯೋದಲ್ಲಿ ನೋಡಿದ ಕೂಡಲೇ 6 ತಿಂಗಳಲ್ಲಿ ನಾನು ಇದನ್ನು ಬಿಲ್ಡ್ ಮಾಡ್ತೀನಿ, ಜಿಮ್ಮಲ್ಲಿ ಬಂದು ಕೇಳ್ತಾರೆ ಸರ್ ಇದು ಮಸಲ್ಸ್ ಬೈಸಿಪ್ಸ್ ಮತ್ತು ಆ್ಯಬ್ಸ್ 6 ತಿಂಗಳಲ್ಲಿ ಮಾಡ್ಬೋದಾ ಅಂತ. ಇಂಟೆನ್ಷನ್ ಏನು? ಫಿಟ್ನೆಸ್ನ ಕಂಟಿನ್ಯೂ ಮಾಡೋದಕ್ಕ ಅಲ್ಲ, ಪೋಸ್ಟರ್ಗೋಸ್ಕರ ಮಾಡ್ತಾ ಇದ್ದೀರಾ. ಅದು ಆ ಪೋಸ್ಟರ್ಗೋಸ್ಕರ ಮಾಡಿ ಇದನ್ನೇ ಮೇಂಟೈನ್ ಮಾಡೋಣ ಅಂತ ಅವ್ರಿಗೆ ಅನಿಸಿದ್ರೆ ಇಟ್ ಈಸ್ ಗುಡ್ ಫಾರ್ ಅ ಲಾಂಗ್ ಟರ್ಮ್ ಬೆನಿಫಿಟ್ ಪಾಯಿಂಟ್ ಆಫ್ ವ್ಯೂ. ಶಾರ್ಟ್ ಟರ್ಮ್ ಗೋಲ್ ಇಟ್ಕೊಂಡು ಅದನ್ನು ಮಾಡೋದ್ರಿಂದ ಅರ್ಥ ಇಲ್ಲ. ಮತ್ತು ಯಾರಾದರೂ ಎನಿಸಿದ್ರೆ ಬಾಡಿಯನ್ನು, ಸಿ ಇಂಟೆಲಿಜೆನ್ಸ್ ಕ್ಯಾನ್ ಬಿ ಯೂಸ್ಡ್ ಬೈ ಯುವರ್ ಐ ಕ್ಯೂ, ಬಟ್ ಫಿಸಿಕಲ್ ಇದೆಯಲ್ಲ ಅದರಲ್ಲಿ ನೀವು ಶಾರ್ಟ್ ಕಟ್ ನೋಡ್ಲಿಕ್ಕೆ ಆಗಲ್ಲ, ಖಂಡಿತವಾಗಿಯೂ ಆಗಲ್ಲ. ನಾನು ಎಸ್ ಡಿ ಎಂ ಗ್ರೌಂಡಲ್ಲೇ ನೋಡಿದ್ದೀನಿ, ಸ್ಟೂಡೆಂಟ್ಸ್ ಒಳ್ಳೆ ಸ್ಪೋರ್ಟ್ಸಲ್ಲಿ ರಿಸಲ್ಟ್ ತರಬೇಕು ಅಂದರೆ ಬೆಳಿಗ್ಗೆ ಸಂಜೆ ಅವರು ಬೆವರು ಇಳಿಸಬೇಕು, ಇಲ್ಲ ಅಂದರೆ ಸ್ಟೇಟ್ ಲೆವೆಲ್ ನ್ಯಾಷನಲ್ ಲೆವೆಲ್ ಹೋದಾಗ ವಿನ್ನರ್. ಬಟ್ ಜನ ಏನು ನೋಡ್ತಾರೆ ಅಂದರೆ ಅವನ ನ್ಯಾಷನಲ್ ಲೆವೆಲ್ ಮತ್ತು ಸ್ಟೇಟ್ ಲೆವೆಲ್ನ ಮೆಡಲ್ಗಳನ್ನು ಮಾತ್ರ ನೋಡ್ತಾರೆ, ರಿತಿಕ್ ರೋಷನ್ ಪೋಸ್ಟರಲ್ಲಿ ಮಾತ್ರ ನೋಡ್ತಾರೆ, ಇಲ್ಲ ಅಂದರೆ ಯಾರೋ ಒಬ್ಬ ಹಾಕಿ ಪ್ಲೇಯರು ಇಲ್ಲ ಕ್ರಿಕೆಟ್ ಪ್ಲೇಯರು ಅವನ ಫೈನಲ್ ರಿಸಲ್ಟ್ನ ಮಾಡ್ತಾ ನೋಡ್ತಾರೆ. ಅವನ ಹಾರ್ಡ್ ವರ್ಕ್ ಏನಿದೆ, ಅವನು ಎಷ್ಟು ಡೆಡಿಕೇಶನ್ ಆಗಿದ್ದ, ಅವನು ಅದಕ್ಕೆ ಎಷ್ಟು ಟೈಮ್ನ ಸ್ಪೆಂಡ್ ಮಾಡಿದ್ದಾನೆ ಅದನ್ನು ತಿಳ್ಕೊಳ್ಬೇಕೇ ವಿನಃ ಫೈನಲ್ ರಿಸಲ್ಟ್ ನೋಡುವಂಥದ್ದು ಬರೀ ಮಜಾಕ್ಕೋಸ್ಕರ. ಬಟ್ ವಿ ಶುಡ್ ಅಂಡರ್ಸ್ಟ್ಯಾಂಡ್ ದ ಹಾರ್ಡ್ ವರ್ಕ್ ಬಿಹೈಂಡ್ ದಟ್, ಆವಾಗ ಅದನ್ನು ಹೆಚ್ಚು ಮಾಡಬಹುದು.
1: ಇತ್ತೀಚಿನ ಹಲವಾರು ಬೆಳವಣಿಗೆಗಳು ಎಲ್ಲರಿಗೂ ಗೊತ್ತೇ ಇದೆ. ಒಂದು ಮೈಂಡಿಗೆ ಒಂದು ಪರ್ಸೆಪ್ಷನ್ ಏನಿದೆ ಅಂತ ಹೇಳಿದರೆ, ನಾನು ಅತಿಯಾದ ಜಿಮ್ ಮಾಡೋದ್ರಿಂದ ಅಥವಾ ನಾನು ಜಿಮ್ಮಿಗೆ ಸೇರಿರೋದ್ರಿಂದ ನನಗೆ ಏನಾದರೂ ಹೆಚ್ಚು ಕಮ್ಮಿಗಳಾಗ್ಬೋದು. ಇತ್ತೀಚಿನೇ ಹಲವಾರು ಸೆಲೆಬ್ರಿಟೀಸ್ಗಳಿಗೆ ಆದಂಥ ಒಂದು ವಿಚಾರವನ್ನು ಕೂಡ ನೋಡಿದರೆ, ಯಂಗ್ಸ್ಟರ್ಸ್ ಜಿಮ್ಮಿಗೆ ಹೋಗಲಿಕ್ಕೆ ಹೆದರ್ತಾ ಇದ್ದಾರೆ ಅಥವಾ ಒಂದು ಪರ್ಟಿಕ್ಯುಲರ್ ಆ್ಯಕ್ಟಿವಿಟೀಸಲ್ಲಿ, ನಮ್ಮ ದೇಹಕ್ಕೆ ಬೇಕಾದಂಥ ಆ್ಯಕ್ಟಿವಿಟೀಸಲ್ಲಿ ಇನ್ವಾಲ್ವ್ ಆಗಲಿಕ್ಕೆ ಹೆದರ್ತಾ ಇದ್ದಾರೆ.
2: ಇದರ ಬಗ್ಗೆ ಖಂಡಿತವಾಗಿಯೂ ತುಂಬ ಒಂದು ಕುತೂಹಲ ಮತ್ತು ಭಯನೂ ಇದೆ, ಮತ್ತು ಕೆಲವುಗಳಿಗೆ ಪ್ರಶ್ನೆಗಳು ಇದೆ. ನಾನು ಇದರ ಬಗ್ಗೆ ತುಂಬ ಸ್ಟಡಿ ಮಾಡಿದ್ದೀನಿ, ಯಾಕಂದರೆ ನಾನು ನನ್ನ ಏಜ್ ನಾನು ಲೇಟ್ ಆಗಿಷ್ಟು ಶುರು ಮಾಡಿದ್ದು ನನ್ನ ಫಿಟ್ನೆಸ್ಸನ್ನು. ಆಫ್ಕೋರ್ಸ್ ಸ್ಕೂಲಲ್ಲಿತ್ತು, ಅದರ ನಂತರ ನನ್ನ ಮೊಣಕಾಲು ಆಪರೇಷನ್ ಆದಮೇಲೆ ನಾನು ಅದನ್ನು 32-33 ವರ್ಷದಲ್ಲಿ ಶುರು ಮಾಡಿರೋದು. ನನಗೂ ನನ್ನ ಮನೆಯಲ್ಲಿ ಹೇಳ್ತಾರೆ, ಜಾಸ್ತಿ ಓಡಬೇಡ, ಹಾರ್ಟ್ ಅಟ್ಯಾಕ್ ಆಗ್ಬೋದು, ಇಲ್ಲ ಏನೋ ಫಿಸಿಕಲ್ ಡ್ಯಾಮೇಜ್ ಆಗ. ಯಾವುದೇ ಫಿಸಿಕಲ್ ಆ್ಯಕ್ಟಿವಿಟಿನ ನಿಮ್ಮ ಲಿಮಿಟಲ್ಲಿರಬೇಕು, ಮತ್ತು ನಿಮಗೆ ನಿಮ್ಮ ಬಾಡಿ ಬಗ್ಗೆ ಗೊತ್ತಿರಬೇಕು. ನನಗೆ ಈಗ ಆಯಾಸ ಆಯಿತು, ಸುಸ್ತಾಯಿತು ಅಂದರೆ ಹೋಗಿ ಪುಷ್ ಮಾಡಬಾರ್ದು. ಏನಕ್ಕೆ ಅಂದರೆ ಇದರಲ್ಲಿ 3-4 ಕ್ರೈಟೀರಿಯಾ ಹೇಳಲಿದೆ. ಒಂದು, ನಿಮ್ಮ ಪ್ರಾಯ ಮತ್ತು ನಿಮ್ಮ ಬಾಡಿ, ಅದೆರಡು ಕೇಳತ್ತ. ಈಗ ನಾನು 40 ಹೋಗಿ ಒಂದು ಮ್ಯಾರಥಾನ್ ಓಡಿ ನೆಕ್ಸ್ಟ್ ಡೇ ಇನ್ನೊಂದು ಮ್ಯಾರಥಾನ್ ಓಡೋದು, ಅದು ಓಡ್ಬೋದು ಬಟ್ ಪರ್ಫಾರ್ಮೆನ್ಸ್ ಮೇ ಬಿ ವೆರಿ ಲೋ, ಲೋ ರಿಕವರಿ, ನನಗೆ ಏನು ನನ್ನ ಮಸಲ್ಗಳಿಗೆ ಸುಸ್ತಾಗಿರುತ್ತೆ, ಅವಳು ನೆಕ್ಸ್ಟ್ ಡೇಗೆ ರೆಡಿ ಇರೋದಿಲ್ಲ. ಅದೇ ಥರ ಜಿಮ್ಮು ಆಗಲಿ ಬೇರೆ ಯಾವುದೇ, ನಿಮಗೆ ಅದನ್ನು ತಗೊಳ್ಳಿಕ್ಕೆ ಶಕ್ತಿ ಇದೆಯಾ ಅಂತ ಹೇಳುವಂಥದ್ದು ನಂಬರ್ ಒನ್. ಸೆಕೆಂಡ್ ಏನು ಅಂದರೆ, ಮೆಡಿಕಲ್ ಟೆಸ್ಟ್ ಅಂತ ಹೇಳುವಂಥದ್ದು ಬಹಳ ಇಂಪಾರ್ಟೆಂಟ್. ನೀವು ಎಕ್ಸ್ಟ್ರೀಮ್ ಸ್ಪೋರ್ಟ್ಸ್ ಮಾಡ್ತೀರಿ ಅಂತಾದರೆ, ನೀವು ರೆಗ್ಯುಲರ್ ರನ್ನರ್ ಅಂತಾದರೆ, ವರ್ಷದಲ್ಲಿ ಒಂದು ಸರ್ತಿ ಫುಲ್ ಬಾಡಿ ಚೆಕಪ್ ನಾನು ಮಾಡಿಸ್ತೀನಿ. ಆ್ಯಕ್ಚುಲಿ ನನಗೆ ಕೂಡ ನನ್ನ ಹಾರ್ಟ್ ಬೀಟ್ ವೇರಿಯೇಷನ್ ಇದೆ, ಬಟ್ ಡಾಕ್ಟರ್ಸ್ ಯಾವಾಗ ನಾನು ಎಥ್ಲೆಟ್ ಅಂತ ಹೇಳ್ತೀನಿ, ಅವ್ರು ಹೇಳ್ತಾರೆ ಎಥ್ಲೆಟ್ಗೆ ದಿಸ್ ಹಾರ್ಟ್ ಈಸ್ ನಾರ್ಮಲ್, ಆರ್ ಯುವರ್ ಲಿವರ್ ಆಗಿರ್ಬೋದು, ಬೇರೆ ಪಾರ್ಟ್ಸ್ ಆರ್ ಯುವರ್ ನೀ ಆಗಿರ್ಬೋದು, ಫುಟ್ ಆಗಿರ್ಬೋದು, ಎನಿ ಗೋಯಿಂಗ್ ಟು ಅ ಡಾಕ್ಟರ್ ಈಸ್ ಆಲ್ವೇಸ್ ಬೆಟರ್. ಹಾಗೆಂತ ಹೆದ್ರಿ ಮನೆಯಲ್ಲಿ ಸಿ ನಡ್ಕೊಂಡು ಹೋಗೋವನಿಗೂ ಹಾರ್ಟ್ ಅಟ್ಯಾಕ್ ಹಾಕ್ಬೋದು, ಬೈಕ್ ಬಿಡುವವನಿಗೂ ಹಾರ್ಟ್ ಅಟ್ಯಾಕ್ ಇರ್ಬೋದು, ಅವನು ಜಿಮ್ಮಿಗೆ ಹೋಗಿಬಿಡ್ಬೋದು, ಬಟ್ ಜಿಮ್ ಮಾಡ್ತಾ ಆಗಲಿಕ್ಕಿಲ್ಲ. ಅದು ನಡ್ಕೊಂಡು ಹೋದಾಗ ಅವನಿಗೆ ಏನು ಹೇಳ್ತಾರೆ ಅಂದರೆ, ಸಿಕ್ಕಾಪಟ್ಟೆ ಹೆವಿ ಜಿಮ್ ಮಾಡ್ತಿದ್ದ, ಇಲ್ಲ ನಾಳೆ ನನಗೆ ಏನಾದರೂ ಹೆಚ್ಚು ಕಮ್ಮಿ, ಮಹೇಶ್ ಸಿಕ್ಕಾಪಟ್ಟೆ ಓಡ್ತಿದ್ದ. ಬಟ್ ಅದಕ್ಕೂ ನನಗೆ ಆಗಿರೋ ಫಿಸಿಕಲ್ಗೂ ಖಂಡಿತ ಸಂಬಂಧವೇ ಇರೋದಿಲ್ಲ. ಆ್ಯಕ್ಟಿವಿಟಿ ಆಗ್ತಾ ಇದ್ದಾಗ ಏನಾದರೂ ಆದರೆ ಅದರ ಬಗ್ಗೆ ನಮಗೆ ಅವೇರ್ನೆಸ್ ಇರಬೇಕು. ಯಾಕೆ ಅಂದರೆ ಒಂದು ಓಡ್ತಾ ಇದ್ದಾಗ ಅನ್ಈಸಿನೆಸ್ ಫೀಲ್ ಆಯಿತು, ಇಲ್ಲ ಏನೋ ಒಂದು ಹೆಡ್ಡೇಕ್ ಆಯಿತು, ವಾಮಿಟ್ ಆಯಿತು ಅಂದರೆ ವಿ ಶುಡ್ ನಾಟ್ ಫೋರ್ಸ್ ಅವರ್ ಬಾಡಿ, ಅದನ್ನು ಮತ್ತೇನು ನಾವು ಸ್ಟ್ರೆಸ್ ಮಾಡಿ ಹೋಗುವಂಥದ್ದು ಸರಿಯಲ್ಲ. ಇದು ನನ್ನ ಅನಿಸಿಕೆ. ಮೆಡಿಕಲ್ ಮತ್ತು ನಮ್ಮ ಲಿಮಿಟ್ಸ್ ಇದು ಎರಡೂ ಗೊತ್ತಿರಬೇಕು. ಅದರಿಂದಾಗಿ ನಾನು ಫಿಸಿಕಲ್ ಆ್ಯಕ್ಟಿವಿಟಿಯೇ ಮಾಡೋದಿಲ್ಲ, ಇಲ್ಲ ಇದು ನನಗೆ ಹೆಲ್ಪೇ ಆಗೋದಿಲ್ಲ, ಅದು ಖಂಡಿತ ತಪ್ಪು ಅಂತ ನನ್ನೊಂದು ಅನಿಸಿಕೆ.
3: ಮುಂದಿನದಾಗಿ, ಈಗ ನಮ್ಮ ದಿನಚರಿ ನೋಡಿದಾಗ ಬೆಳಿಗ್ಗೆಯಿಂದ ಫುಲ್ಲಿ ಆಕ್ಯುಪೈ ಆಗಿರ್ತವೆ ಮನೆಯಲ್ಲಿ ಅಂತೇಳಿ, ಆದರೂ ಏನೆಲ್ಲ ಒಂದು ವ್ಯಾಯಾಮಗಳನ್ನು ಅಂತೇಳಿ ಅವನು ರೂಢಿಸಿಕೊಳ್ಬೋದು?
2: ಇದರಲ್ಲಿ ಎರಡಿದೆ. ಒಂದು, ನನಗೆ ಟೈಮ್ ಇಲ್ಲ ಅಂತ ಹೇಳುವಂಥದ್ದು ಅದೊಂದು ಎಕ್ಸ್ಕ್ಯೂಸ್ ಅಂತ, ಕನ್ನಡದಲ್ಲಿ ಅದಕ್ಕೆ ಏನು ಶಬ್ದ ಅಂತ ಗೊತ್ತಿಲ್ಲ ನನಗೆ, ಅದೊಂದು ಏನು ಅಂದರೆ ತಪ್ಪಿಸ್ಕೊಳ್ಳುವಂಥದ್ದು ಅಷ್ಟೇ. ಖಂಡಿತ ನಿಮ್ಮ ದಿನಚರಿಯಲ್ಲಿ 30 ನಿಮಿಷಕ್ಕೆ ಖಂಡಿತ ಟೈಮ್ ಇದೆ. ನೀವು ಎಷ್ಟೇ ಬ್ಯುಸಿ ಆಗಿರ್ಬೋದು, ನೀವು ಏನೇ ಆಗಿರ್ಬೋದು, ಬೆಳಿಗ್ಗೆ ಸಂಜೆಯಲ್ಲಿ ಮಾಡ್ಕೊಳ್ಬೋದು. ಅದು ನಿಮ್ಮ, ಈಗ ನಿಮಗೆ ಏನೋ ಬೇರೆ ಆ್ಯಕ್ಟಿವಿಟಿಯಲ್ಲಿ ಇಂಟ್ರೆಸ್ಟ್ ಇದೆ ಅಂದರೆ ನಾವು ಟೈಮ್ ಮಾಡ್ಕೊಳ್ಳಲ್ವ, ಅದೇ ಥರ ಫಿಸಿಕಲ್ ಫಿಟ್ನೆಸ್ ಕೂಡ. ಬಟ್ ನೀವು ಮನೆಯಲ್ಲೇ ಮಾಡ್ಕೋಬೇಕು. ನನಗೆ ಹೊರಗೆ ಫಾರ್ ಎಕ್ಸಾಂಪಲ್ ಸಿಂಪಲ್ ಸೂರ್ಯ ನಮಸ್ಕಾರಗಳನ್ನು ತೆಗೆದ್ರೆ, ನೀವು 100 ಸೂರ್ಯ ನಮಸ್ಕಾರ ಮಾಡಿದರೆ ನಿಮಗೆ ಆ ದಿನದಲ್ಲಿ ಏನು ಮಾಡಬೇಕಾಗಿಲ್ಲ, ಬಿಕಾಸ್ ಅದು ನಿಮ್ಮ ಎಲ್ಲ ಬಾಡಿಯ ಪಾರ್ಟ್ಸ್ಗಳಿಗೂ ಇಟ್ ಬ್ಲಡ್ ಸರ್ಕ್ಯುಲೇಷನ್ನ ಕೊಟ್ಟು ಅದು ನಿಮಗೆ ಇಟ್ ವಿಲ್ ಗಿವ್ ಅ ಗುಡ್ ರಿಸಲ್ಟ್ ನಿಮ್ಮ ಮಸಲ್ಸ್ಗೆ. ಸೆಕೆಂಡ್ ಏನು ಅಂದರೆ, ನಿಮಗೆ ಮನೆಯಲ್ಲೇ ಸಿಟ್ಅಪ್ಸ್ ಮಾಡುವಂಥದ್ದು, ನಾವು ಬಸ್ಕಿಗಳು ಅಂತ ಹೇಳ್ತಿದ್ದೇವೆ ಊರಲ್ಲಿ, ಇದು ದಿಸ್ ಈಸ್ ಆಲ್ಸೋ ವಿಲ್ ಹೆಲ್ಪ್. ಮತ್ತು ನೀವು ಯೋಗ ಆಗಿ ಬಸ್ಕಿಗಳಾಗಿರ್ಬೋದು, ಇಲ್ಲ ಅಂದರೆ ನೀವು ಪುಷಪ್ಸ್ ಅಂತ ಮಾಡುವಂಥದ್ದು, ಏನೂ ಇಲ್ಲ ಅಂದರೆ ಮನೆಯಲ್ಲಿ ಒಂದು ಅರ್ಧ ಗಂಟೆ ಕೆಲಸ ಮಾಡಿ, ಅಂದರೆ ಬಾವಿಯಿಂದ ನೀರು ಎಳ್ದಾಕೋ, ಪಂಪ್ ಇದ್ದರೂ ಪಂಪ್ ಆನ್ ಮಾಡಬೇಡಿ, ನೀರು ಹೇಳಿ ಸೇದಬೇಕು, ಡೈಲಿ ಸೇದಬೇಕು, 100 ಕೊಡಪನ ಸೇದಿ ಬಾವಿಗೆ ಹಾಕಿ, ಏನಾಗೋದಿಲ್ಲ, ಬಾವಿಯೇ ಇಲ್ಲ ಗಿಡಗಳಿಗೆ ಹಾಕಿ. ಸೊ ಮನೆಯಲ್ಲಿ ಕೆಲಸ ಮಾಡೋದು, ಈಗ ನನಗೆ ಕೋವಿಡ್ ಟೈಮಲ್ಲಿ ಎಲ್ಲೂ ಹೊರಗೆ ಹೋಗ್ಲಿಕ್ಕೆ ಆಗಲಿಲ್ಲ, ನಾನು ಮನೆಯಲ್ಲೇ ಮಾಡ್ಕೋತಿದ್ದೆ. ಅದಕ್ಕೆ ಇವತ್ತೇನು ಅಂದರೆ ಇಕ್ವಿಪ್ಮೆಂಟ್ಗಳು ತುಂಬ ಇದೆ ಮನೆಯಲ್ಲಿ ಮಾಡೋದಕ್ಕೆ, ಕೆಲಸ ಕೂಡ ಒಂದು ಥರದ ಎಕ್ಸಸೈಸೆ. ಸೊ ಒಂದು 30 ನಿಮಿಷ ಮನೆಯಲ್ಲಿ ಮಾಡಿದರೆ ಐ ಥಿಂಕ್ ಯಾರು ಬೇಕಾದರೂ ಎಕ್ಸಸೈಸ್ ಮಾಡ್ಬೋದು, ಮಕ್ಕಳಿಂದ ಹಿಡಿದು ದೊಡ್ಡವ್ರದ.
3: ಈಗ ಇನ್ನೊಂದು ಮಾತಿದೆ ಏನು ಅಂತೇಳಿದ್ರೆ, ನಾನು ಅನ್ನ ತೊಗೊಂಡ್ರೆ ದಪ್ಪ ಆಗ್ತಾನೆ, ಚಾಟ್ ಐಟಮ್ಸ್ಗಳು ತಿಂದರೆ ದಪ್ಪ ಆಗ್ತಾನೆ, ಇಲ್ಲ ಕೆಲವೊಂದು ಸ್ವೀಟ್ಸ್ಗಳನ್ನು ತಿಂದರೆ ನನಗೆ ಹೆವಿ ಬಾಡಿ ಬಂದಾಗೆ ಆಗ್ತದೆ. ಸೊ ಈಗ ಒಂದು ವ್ಯಾಯಾಮ ಮಾಡುವವನಿಗೆ ಒಂದು ನಾರ್ಮಲ್ ಫುಡ್ ಅಂತೇಳಿದರೆ ಹೇಗೆ ಇರಬೇಕು?
2: ಈಗ ಇದು ಈ ಆಹಾರದ ವಿಷಯ ಏನು ಅಂದರೆ ಬಹಳ ಇಂಪಾರ್ಟೆಂಟ್. ವರ್ಕೌಟ್ ಎಕ್ಸಸೈಸ್ಗಿಂತಲೂ ಆಹಾರ ತುಂಬಾ ಇಂಪಾರ್ಟೆಂಟ್. ಯಾಕಂದರೆ ಎಷ್ಟೋ ಜನ ತುಂಬ ಎಕ್ಸಸೈಸ್ ಮಾಡದೆ ಆಹಾರ ಕಂಟ್ರೋಲ್ ಮಾಡಿಕೊಂಡು ಅವರ ಹೆಲ್ತನ್ನು ಮೇಂಟೈನ್ ಮಾಡಿದ್ದಾರೆ. ಬಟ್ ನಮ್ಮ ದೇಶದಲ್ಲಿ, ಭಾರತ ದೇಶದಲ್ಲಿ ನಾವು ಏನು ಅಂದರೆ, ನಮಗೆ ಒಂದು ನಮಗೆ ರೈಸ್ ತುಂಬ ಇಷ್ಟ, ನಾವು ನಮ್ಮ ಬೇಸಿಕ್ ಫುಡ್ ಅದು. ಸೆಕೆಂಡ್ ಏನು ಅಂದರೆ ನಮಗೆ ಕಂಟ್ರೋಲ್ ಕಮ್ಮಿ, ಎಲ್ರಿಗೆ ಅಂತ ಹೇಳಲ್ಲ, ಐ ಕ್ಯಾನ್ ಸೇಫ್ ಮೋರ್ ದೆನ್ 60% ಆಫ್ ಪೀಪಲ್, ನಮಗೆ ಹೊಟ್ಟೆಗೆ ಎಷ್ಟು ಬೇಕು ಅಲ್ಲ, ನಮಗೆ ನಾಲಿಗೆಗೆ ರುಚಿ ಎಷ್ಟಿದೆ ಅಷ್ಟು ತಿನ್ನುವಂಥದ್ದು. ಸೊ ಅದು ನನ್ನ ಲೆಕ್ಕದಲ್ಲಿ, ನಾನು ಬೇರೆ ಒಂದು 30 ಕಂಟ್ರಿಗಳನ್ನು ತಿರುಗಿದ್ದೇನೆ. ಆ ಕಂಟ್ರಿಗಳಲ್ಲಿ ಯಾರೆಲ್ಲ ಫಿಟ್ನೆಸ್ ಬಗ್ಗೆ ಅವೇರ್ನೆಸ್ ಇದೆಯೋ, ಇಲ್ಲ ನಾರ್ಮಲ್ ಫಾರ್ ಎಕ್ಸಾಂಪಲ್ ಜಪಾನ್ ಆಗಿರ್ಬೋದು, ತೈವಾನ್ ಆಗಿರ್ಬೋದು, ಇವರೆಲ್ಲ ಏನು ಅಂದರೆ ಎಷ್ಟು ಬೇಕು ಅಷ್ಟೇ ತಿನ್ನುವಂಥದ್ದು. ಫುಡ್ ತುಂಬ ಇಂಪಾರ್ಟೆಂಟ್ ರೋಲ್, ತುಂಬ ತುಂಬ ತುಂಬ ಇಂಪಾರ್ಟೆಂಟ್ ರೋಲ್. ಈಗ ಈ ಫುಡ್ ತುಂಬ ಎಕ್ಸ್ಟ್ರೀಮ್ ಎಕ್ಸಸೈಸ್ ಮಾಡೋವ್ರಿಗೂ, ನಾರ್ಮಲ್ ಎಕ್ಸಸೈಸ್ ಮಾಡೋದ್ರಿಗೂ, ಎಕ್ಸಸೈಸ್ ಮಾಡೋದವ್ರಿಗೂ ಬೇರೆ ಬೇರೆ ರೀತಿಯಲ್ಲಿ ಇದೆ. ಈಗ ನಾವೆಲ್ಲ ಎಕ್ಸ್ಟ್ರೀಮ್ ಎಕ್ಸಸೈಸ್ ಮಾಡಿದಾಗ ನಾವು ಯಾವುದರ ಬಗ್ಗೆ ಒಂದು ಫುಡ್ಡಿಗೆ ರಿಸ್ಟ್ರಿಕ್ಷನ್ ಇಲ್ಲ, ಎಲ್ಲ ತಿನ್ನುವಂಥವೆ, ಸ್ವೀಟ್ಸ್ ತಿಂತೇವೆ, ಎಲ್ಲ ತಿಂತೇವೆ. ಬಟ್ ನಮಗೆ ಇವೆಂಟ್ಗಳಿಗೆ ಹತ್ತಿರ ಇದ್ದಾಗ ನಾವು ಕೆಲವು ಫುಡ್ಗಳನ್ನು ಕಟ್ ಡೌನ್ ಮಾಡ್ತೇವೆ. ನಾವೇನು ಹೇಳ್ತೇವೆ ಅಂದರೆ, ಇದರಲ್ಲಿ ದಪ್ಪ ಪದಾರ್ಥಗಳು ಅಂದರೆ ಫ್ಯಾಟ್, ಕ್ಯಾಲರೀಸ್, ಇದನ್ನೆಲ್ಲ ಕಂಟ್ರೋಲ್ ಮಾಡ್ತೇವೆ. ಬಟ್ ನಾರ್ಮಲ್ ಲೈಫಲ್ಲಿ ಫಾರ್ ಎಕ್ಸಾಂಪಲ್ ನನ್ನ ಥಿಂಕಿಂಗ್, ನಾನು ನನ್ನ ಫ್ಯಾಮಿಲಿ ಇಲ್ಲ ನನ್ನ ತಂದೆ ತಾಯಿ ಅಣ್ಣ ತಮ್ಮಂದಿರಿಗೆ ಏನು ಹೇಳೋದಂದ್ರೆ, ಹಸಿವನ್ನು ನೀಗಿಸೋದಕ್ಕೆ ಮಾತ್ರ ತಿನ್ನಿ, ರುಚಿ ಇದೆ ಅಂತ ತಿನ್ನಬೇಡಿ. ಯಾಕಂದರೆ ನಾನು ಒಂದು ದೋಸೆ ತಿನ್ನುವಲ್ಲಿ 5 ದೋಸೆ ತಿನ್ನಲಿಕ್ಕೆ ಕೆಪಾಸಿಟಿ ಇದೆ, ಅದರಿಂದ ಏನಾಗುತ್ತೆ, ಒಂದು ದೋಸೆಯಲ್ಲಿ ಹೊಟ್ಟೆ ತುಂಬುತ್ತದೆ, ಇನ್ನೊಂದು 1/2 ಗಂಟೆ ಇಲ್ಲ 2 ಗಂಟೆ ಆದಮೇಲೆ ಇನ್ನೊಂದು ಸ್ವಲ್ಪ ಏನಾದರೂ ತಿನ್ನಿ, ಏನು ತೊಂದರೆ ಇಲ್ಲ. ಸೊ ಈ ಫುಡ್ ಹ್ಯಾಬಿಟ್ಸ್ ಅಂತ ಹೇಳುವಂಥದ್ದು ನನ್ನ ಲೆಕ್ಕದಲ್ಲಿ ಫಿಟ್ನೆಸ್ಗಿಂತಲೂ ತುಂಬ ತುಂಬ ತುಂಬ ಇಂಪಾರ್ಟೆಂಟ್. ದಿಸ್ ಇಸ್ ಮೈ ಒಪಿನಿಯನ್.
3: ಸರಿ, ಈಗ ಅದೇ ಇನ್ನೊಂದು ಆಹಾರ ವಿಷಯಕ್ಕೆ ಅಂತೇಳಿ ಬಂದಾಗ, ಈಗ ನಾರ್ಮಲ್ ಸ್ಪೋರ್ಟ್ಸ್ ಪರ್ಸನ್ಸ್ ಇರ್ಬೋದು, ಇಲ್ಲ ಕಾಮನ್ ಪರ್ಸನ್ಸ್ ಇರ್ಬೋದು, ಈಗ ಕಾಮನ್ ಪರ್ಸನ್ಸ್ ಹೇಳಿದರೆ ಒಂದು ಡೈಲಿ ವರ್ಕೌಟ್ ಮಾಡುವವರು, ಇವರಿಗೆ ಹಸಿ ಪದಾರ್ಥಗಳು ಎಷ್ಟು ತಿನ್ಬೋದು ಅಂದರೆ ಎಷ್ಟು ದಿವಸದ ತಿನ್ಬೋದು, ಅದೇ ರೀತಿ ಈ ಅನ್ನ ಅಂತೇಳಿ ಬಂದರೆ ಎಷ್ಟು ದಿವಸ ತಿನ್ನಬೇಕು?
2: ಇದರಲ್ಲಿ ಏನು ಅಂದರೆ, ಈ ಎಲ್ಲ ಫುಡ್ಗಳಲ್ಲಿ ಏನಿದೆ ಅಂತ ಅಂಶಗಳು, ಫಾರ್ ಎಕ್ಸಾಂಪಲ್ ಕ್ಯಾಲರಿ ಎಷ್ಟಿದೆ, ಫ್ಯಾಟ್ ಕಂಟೆಂಟ್ ಎಷ್ಟಿದೆ, ಕಾರ್ಬೋಹೈಡ್ರೇಟ್ಸ್ ಎಷ್ಟಿದೆ, ಕ್ಯಾಲ್ಸಿಯಂ ಎಷ್ಟಿದೆ, ಇದು ಇಂಪಾರ್ಟೆಂಟು. ನೀವು ಏನು ತಿಂತೀರಾ ಅಂತ ಹೇಳುವಂಥದ್ದು, ಈಗ ರೈಸ್ ತಿಂದರೆ ಇಟ್ ಇಸ್ ಅ ವೆರಿ ಹೈ ಕಾರ್ಬೋಹೈಡ್ರೇಟ್ಸ್ ಇದೆ. ಅದು ಏನು, ನೀವು ಅದನ್ನು ಕರೆಕ್ಟ್ ವರ್ಕೌಟ್ ಮಾಡಿಲ್ಲ ಅಂದರೆ ಇಟ್ ವಿಲ್ ಟರ್ನ್ ಟು ಫ್ಯಾಟ್. ಓಕೆ, ಸೊ ಇದು ಇಂಪಾರ್ಟೆಂಟ್, ಇದನ್ನು ಗೊತ್ತಿರಬೇಕು. ನಾನು ತಿಂತ ಇದ್ದಾಗ ಏನು ತಿಂತ ಇದ್ದೀನಿ, ಎಷ್ಟು ತಿಂತ ಇದ್ದೀನಿ. ಫಾರ್ ಎಕ್ಸಾಂಪಲ್ ಮಧ್ಯಾಹ್ನದ ಹೊತ್ತು ರೈಸ್ ಸ್ವಲ್ಪ ಆದರೂ ತಗೊಂಡ್ರೆ ಇಡೀ ದಿನದಲ್ಲಿ ತುಂಬ ಒಳ್ಳೆಯದು. ಸೊ ಏನಕ್ಕೆ ಅಂದರೆ, ನೀವು ಮಧ್ಯಾಹ್ನ ನಂತರ ಕೆಲಸ ಮಾಡ್ತೀರಾ, ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡೋ ಚಾನ್ಸಸ್ ಇದೆ, ಮಾಡದೇ ಇರೋ ಚಾನ್ಸಸ್ ಇದೆ. ಅದಕ್ಕೋಸ್ಕರ ರೈಸ್ ಏನು ಅಂದರೆ ಇಟ್ ವಿಲ್ ಕೀಪ್ ಯು ಆನ್ ಫಾರ್ ಅ ಲಾಂಗರ್ ಟೈಮ್. ಈಗ ನನ್ನ ದಿನಚರಿ ಆ ಥರ, ಬೆಳಿಗ್ಗೆ ನಾನು ತಿಂಡಿ ಎಷ್ಟು ಬೇಕಷ್ಟೇ ಮಾಡೋದು, 11 ಗಂಟೆಗೆ ಏನಾದರೂ ಒಂದು ತಿಂತೇನೆ. ರಾತ್ರಿ ಫ್ರೂಟ್ಸ್ ತಿಂದು ಮಲಗಿ ನೀವು ಡಿನ್ನರ್ ಮಾಡದಿದ್ರು ಓಕೆ, ರೈಸ್ನ ಅವಾಯ್ಡ್ ಮಾಡೋವಂಥದ್ದು ಓಕೆ. ರೈಸ್ ತಿಂದ್ರೂ ಸ್ಮಾಲ್ ಪೋರ್ಷನ್ ಆಫ್ ರೈಸ್ ನೋಡಿ, ನಾವು ಆ್ಯಸ್ ಎ ಇಂಡಿಯನ್ಸ್ ನಾನು ನೋಡಿರೋದನ್ನು ನಮಗೆ ಸ್ಮಾಲ್ ಪೋರ್ಷನ್ ಅಂತ ಗೊತ್ತೇ ಇಲ್ಲ. ಒಮ್ಮೆ ಸಾಂಬಾರಿಗೆ ತಗೊಳ್ಳೋದು, ರಸಮಿಗೆ ತಗೊಳ್ಳೋದು, ಮತ್ತು ಮೊಸರಿಗೆ ತಗೊಳ್ಳೋದು, ಉಪ್ಪಿನಕಾಯಿಗೆ ಒಮ್ಮೆ ತಗೊಳ್ಳೋದು, ಅಂದರೆ ಆಲ್ಮೋಸ್ಟ್ ಒಂದು 2 ಪಾವಿನಷ್ಟು ಅಕ್ಕಿ ಆಯಿತು. 3 ಜನ ಮಾಡುವಷ್ಟು ಊಟ ಒಬ್ಬರು ಮಾಡ್ತೀವಿ. ಸೊ ಅದನ್ನು ಕಂಟ್ರೋಲ್ ಮಾಡಬೇಕು. ರೈಸ್ ತಿನ್ನೋದ್ರಿಂದ ದಪ್ಪ ಆಗ್ತೀವಿ ಅಂತ ಕಾನ್ಸೆಪ್ಟ್ ಏನಿದೆಯಲ್ಲ, ಬಟ್ ಅಫ್ಕೋರ್ಸ್ ಒಬ್ಬೊಬ್ಬರದ್ದು ಬಾಡಿ ಒಂದೊಂದು ಥರ ಇದೆ, ಕೆಲವರಿಗೆ ಚಪಾತಿ ತಿಂದ್ರೇ ಆಗೋದಿಲ್ಲ ಆ ಥರ. ಬಟ್ ನಾನು ಹೇಳುವಂಥದ್ದು ಏನು ಅಂದರೆ, ಕಮ್ಮಿ ತಿನ್ನಿ ರೈಸ್ನ, ಮಧ್ಯಾಹ್ನದೊಟ್ಟಿಗೆ ಹಸಿವಾದಾಗ ತಿನ್ನಿ, ಬೆಳಿಗ್ಗೆ ಸಂಜೆ ನಾರ್ಮಲ್ ತಿಂಡಿ, ಮತ್ತು ಡಿನ್ನರ್ ಫ್ರೂಟ್ಸ್ ಚಪಾತಿ ತಿಂದರೆ ಗುಡ್. ಬಟ್ ಯಾರು ಎಕ್ಸಸೈಸ್ ಮಾಡದವರು ಲಿಮಿಟಲ್ಲಿ ತಿಂದರೆ ಸಾಕು, ದಟ್ ಈಸ್ ಮೋರ್ ಇಂಪಾರ್ಟೆಂಟ್.
3: ಈಗ ಅದೆಲ್ಲ ಆಗಿ ಇನ್ನೊಂದು ಜನಗಳ ಥಿಂಕಿಂಗ್ ಹೇಗಿದೆ ಹೇಳಿದರೆ, ಈಗ ಎಷ್ಟೋ ವರ್ಷದಿಂದ ವ್ಯಾಯಾಮ ಮಾಡ್ತಾ ಇರ್ತಾರೆ ಕೆಲವರು, ನಂದು ಜೀನ್ ಮಾರೆ, ನಾನು ಸಪೂರವೇ ಆಗೋದಿಲ್ಲ, ಎಷ್ಟು ವರ್ಕೌಟ್ ಇದ್ದದೆಲ್ಲ ಮಾಡಿ ಆಯಿತು, ಬಟ್ ಅವರ ವೆಯ್ಟ್ ಚೆಕ್ ಮಾಡಿದಾಗ ಒಂದು ವೆಯ್ಟಲ್ಲಿ ವ್ಯತ್ಯಾಸ ಬರ್ತಾ ಇದ್ರು, ಕೆಲವೊಮ್ಮೆ ಅವರ ಫಿಸಿಕಲ್ಲಿ ಅಷ್ಟು ಬದಲಾವಣೆಗಳು ಕಾಣೋದಿಲ್ಲ. ಆಗ ಅವರಿಗೆ ಕನ್ನಡಿಯನ್ನು ನೋಡಿದಾಗ ಕೆಲವೊಮ್ಮೆ ಹಾಗೆ ಅನ್ನಿಸ್ತದೆ, ಇಲ್ಲ ಉಳಿದವರನ್ನು ಸಪೂರ ಆದವರನ್ನು ನೋಡಿದ ಕೂಡಲೇ ಕೆಲವರಿಗೆ, ಇಂಥವರಿಗೆಲ್ಲ ಅದು ಕೆಲವೊಮ್ಮೆ ಡಿಮೋಟಿವೇಟ್ ಆಗ್ತದ, ಇಲ್ಲ ಅದಕ್ಕೆ ಅದನ್ನು ಓವರ್ಕಮ್ ಮಾಡಲಿಕ್ಕೆ ಒಂದು ಸಜೆಷನ್?
2: ಸೊ ಇದರಲ್ಲಿ ಏನು ಅಂದರೆ, ಆ್ಯಸ್ ಎ ಇಂಡಿಯನ್ಸ್ ಇದೆಯಲ್ಲ, ಅವರ್ ಮೆಟಬಾಲಿಸಮ್ ಇಸ್ ನಾಟ್ ಗ್ರೇಟ್ ಆ್ಯಸ್ ಈಸ್ಟ್ ಏಷ್ಯಾದವ್ರದ್ದು. ಫಾರ್ ಎಕ್ಸಾಂಪಲ್ ನಿಮಗೆ ಇಂಡೋನೇಷ್ಯಾ, ಮಲೇಷ್ಯಾ, ನಾವು ಸ್ವಲ್ಪ ಅಮೇರಿಕನ್ಸ್ ಮತ್ತು ಯುರೋಪಿಯನ್ಸ್ ಥರ, ನಾವು ತಿಂದರೆ ಚೆನ್ನಾಗಿ ಬೆಳೆದು ಅಗಲವಾಗಿ ದೊಡ್ಡ ದೇಹ. ಬಟ್ ನನ್ನ ಲೆಕ್ಕದಲ್ಲಿ ಜೆನೆಟಿಕಲ್ ಫ್ಯಾಕ್ಟರ್ ಇದೆ, 10-20% ಜೆನೆಟಿಕಲ್ ಫ್ಯಾಕ್ಟರ್ ಇದೆ, 30% ಮೆಟಬಾಲಿಸಮ್ ಇದೆ. ಸೊ 100 of 50% ನಮ್ಮ ಕಂಟ್ರೋಲಲ್ಲಿದೆ. ಫಾರ್ ಎಕ್ಸಾಂಪಲ್ ನನ್ನನ್ನೇ ನೋಡಿದರೆ, ನನ್ನ ಫ್ಯಾಮಿಲಿಯಲ್ಲಿ ಆಲ್ ಆರ್ ಹೆವಿ ವೆಯ್ಟ್ಸ್, ನನ್ನ ಮಾವಂದರು, ನನಗೆ ಆ ಫಿಸಿಕಲ್ ಬಾಡಿ ಇದೆ. ನಾನು 2012 98 kg ಆಗಿದೆ, 100 to 2 ಕಮ್ಮಿ, ಆವಾಗ ನಾನು ಡಿಸೈಡ್ ಮಾಡಿರೋದು. ಈಗ ನಾನು 62 kg, ಅದನ್ನು ಲಾಸ್ಟ್

0: ಅಂತಾನೆ. ಬಟ್ ವೇಟನ್ನು ಮೇ ಬಿ ದಟ್ ಈಸ್ ಓನ್ಲಿ 5-10% ಆಫ್ ಅವರ್, ಅದು 10% ಇಸ್ ಅ ಬಿಗ್ ಪಾಪ್ಯುಲೇಷನ್ ಖಂಡಿತ ಇಲ್ಲ, 2-3% ಇರ್ಬೋದು. ಮತ್ತೆ ಉಳಿದಿರೋದು ಐ ಥಿಂಕ್ ಇಟ್ ಈಸ್ ಜಸ್ಟ್ ಬಿಕಾಸ್ ವಿ ಡೋಂಟ್ ಮೇಂಟೈನ್.
1: ನಮ್ಮ ಗ್ರಾಮೀಣ ಭಾಗದ ಜನಗಳಿಗೆ ಒಂದು ಕಲ್ಪನೆ ಇದೆ, ಬೇರೆಲ್ಲ ಆಹಾರಗಳನ್ನು ತಗೊಂಡ್ರೆ ನಮ್ಮ ದೇಹದ ಮೇಲೆ ಪರಿಣಾಮ ಬೀಳಬಹುದು, ಆದರೆ ನಾನು ಗಂಜಿಯನ್ನು ಮಾತ್ರ ಊಟ ಮಾಡ್ತೇನೆ, ನನಗೆ ಗಂಜಿ ಊಟದಲ್ಲೇ ಎಲ್ಲ ಒಂದು ಬೇಕಾದಂಥ ವಿಟಮಿನ್ಗಳು ಕೂಡ ಸಿಗ್ತದೆ, ನನಗೆ ಬೇರೆ ಯಾವುದೇ ಆಹಾರ ಪದಾರ್ಥಗಳು ಬೇಡ, ನಾನು ಇದನ್ನೇ ಸೇವನೆ ಮಾಡ್ತಾ ಹೋಗ್ತೇನೆ ಅಂತ ಒಂದು ಪರಿಕಲ್ಪನೆ ಇದೆ, ಇದರ ಬಗ್ಗೆ ಏನು ಹೇಳ್ತೀರಾ?
0: ಗಂಜಿ ಊಟ ನಿಮ್ಮ ಹಸಿವನ್ನು ಕಮ್ಮಿ ಮಾಡ್ತದೆ ಖಂಡಿತ, ಯಾಕಂದರೆ ನಾನು ಗಂಜಿ ಊಟದ ಮಾಡೇ ಬೆಳೆದವನು ಚಿಕ್ಕದ್ರಿಂದ. ಬಟ್ ಅದು ನಿಮಗೆ ನೀವು ಮಾಡೋ ಫಿಸಿಕಲ್ ಆ್ಯಕ್ಟಿವಿಟಿಗೆ ಎಲ್ಲ ಥರದ ಪ್ರೋಟೀನ್ಸ್ಗಳನ್ನು ಕೊಡ್ತದೆ ಅಂತ ಹೇಳಿದೆ, ಇಲ್ಲ ವೈಟಮಿನ್ಸ್ಗಳನ್ನು ಕೊಡ್ತದೆ ಅಂತ ಹೇಳಿದರೆ ಅದು ಖಂಡಿತವಾಗಿಯೂ ತಪ್ಪಾಗುತ್ತೆ. ನಿಮಗೆ 100 ವರ್ಷ ಬದುಕ್ತಾರೆ ಗಂಜಿ ತಿಂದು, ಇಲ್ಲ ಅಂತ ಹೇಳಲ್ಲ, ಬಟ್ ವಾಟ್ ಕೈಂಡ್ ಆಫ್ ಲೈಫ್ ಸ್ಟೈಲ್ ಏನಿದೆ ಅವ್ರದ್ದು, ಜಸ್ಟ್ 3 ಹೊತ್ತು ಊಟ ಮಾಡೋದು, ಇಲ್ಲ ಜಸ್ಟ್ ಮನೆಯಲ್ಲೇ ಇರ್ತೀನಿ ನಾರ್ಮಲಾಗಿ ನಡೀತೀನಿ ಅಂತಿದ್ರೆ ದಿಸ್ ಇಸ್ ನೋ ಎಫೆಕ್ಟ್. ಗಂಜಿ ಊಟ ಮಾಡಿ ಬದುಕಲಿಕ್ಕೆ ಆಗಲ್ಲ ಅಂತೇನಿಲ್ಲ, ಬಟ್ ನಿಮಗೆ ಪ್ರೋಟೀನ್ಸ್ ವೈಟಮಿನ್ಸ್ ಎಲ್ಲ ಸಿಗ್ತದೆ 60 ವರ್ಷದ ನಂತರ ಯಾವ ಥರದ ರೋಗಗಳು ಬರ್ತವೆ, ಎಲ್ಲಿ ಯಾವ ಥರದ ಮೂಳೆ ವೀಕಾಗ್ತದೆ ಅದು ನಿಮಗೆ ಗೊತ್ತಿರೋದಿಲ್ಲ. ಬಟ್ ಗಂಜಿ ಊಟ ತಪ್ಪು ಅಂತ ನಾನು ಹೇಳೋದಿಲ್ಲ, ಅದರಿಂದ ಏನು ಬೆನಿಫಿಟ್ ಇಲ್ಲ ಅಂತಲೂ ನಾನು ಹೇಳೋದಿಲ್ಲ, ಬಟ್ ಅದು ಸಾಲೋದಿಲ್ಲ ಅಂತ ನಾನು ಹೇಳ್ತೀನಿ. ಫಾರ್ ಎಕ್ಸಾಂಪಲ್, ಈಗ ಒಬ್ಬ ಎಥ್ಲೆಟ್ ಇದ್ದಾನೆ, ಅವನಿಗೆ ಬರೀ ಗಂಜಿ ಊಟ ಕೊಟ್ಟು ನಾವು ಅವನು ಎಥ್ಲೆಟಲ್ಲಿ ರೇಸ್ ಮಾಡಬೇಕು ಅಂದರೆ ನನ್ನ ಲೆಕ್ಕದಲ್ಲಿ ಅವನಿಗೆ ಒಳ್ಳೆ ಪ್ರೋಟೀನ್ ಕೊಡೋಂತಹ ತರಕಾರಿಗಳನ್ನು ಕೊಡಬೇಕು, ಅವನು ತಿನ್ನಬೇಕಾಗತ್ತೆ, ಯಾಕೆಂದರೆ ಅವನ ಮಸಲ್ಸ್ ಬಿಲ್ಡ್ ಆಗಬೇಕು, ಅವನಿಗೆ ಸಪೋರ್ಟ್ ಮಾಡಬೇಕು. ಸೊ ಇದು ನನ್ನ ಒಪಿನಿಯನ್.
1: ಮತ್ತು ಇನ್ನೊಂದು ವಿಚಾರ, ಗ್ರಾಮೀಣ ಭಾಗದಲ್ಲಿ ಜನಗಳಿಗೆ ಸೌಲಭ್ಯಗಳ ಒಂದು ಕೊರತೆ ಇದೆ, ಈ ಫಿಟ್ನೆಸ್ ವಿಚಾರಕ್ಕೆ ಬಂದಾಗ ಜನಗಳಲ್ಲಿ ಏನು ಅನಿಸ್ತದೆ ಅಂತ ಹೇಳಿದರೆ, ಪೇಟೆಯ ಭಾಗದಲ್ಲಿರೋರಿಗೆ ಬೇಕಾದಷ್ಟು ಸೌಲಭ್ಯಗಳಿದೆ, ಜಿಮ್ ಇದೆ, ಬೇಕಾದಷ್ಟು ಒಂದು ಬೇರೆ ಬೇರೆ ಥರವಾದ ಇನ್ಫ್ರಾಸ್ಟ್ರಕ್ಚರಲ್ ಫೆಸಿಲಿಟೀಸ್ಗಳಿದೆ, ಹಾಗಿದ್ದಾಗ ಅವರು ಫಿಟ್ನೆಸ್ ಮೇಂಟೈನ್ ಮಾಡೋದು ಈಸಿ ಆಗ್ತದೆ. ನಾವು ಹಳ್ಳಿಯಲ್ಲಿದ್ದೇವೆ, ಹಳ್ಳಿಗಳಲ್ಲಿ ನಮ್ಮ ಹತ್ರ ಫಿಟ್ನೆಸ್ ಮೇಂಟೈನ್ ಮಾಡಲಿಕ್ಕೆ ಬೇಕಾದಂಥ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ, ಹಾಗಿದ್ದಾಗ ನಮಗೆ ಫಿಟ್ನೆಸ್ಗಳನ್ನು ಮೇಂಟೈನ್ ಮಾಡಲಿಕ್ಕೆ ಆಗ್ತಿಲ್ಲ ಅನ್ನುವಂಥ ಹಲವು ಪ್ರಶ್ನೆಗಳಿದೆ.
0: ಬಟ್ ನನ್ನ ಲೆಕ್ಕದಲ್ಲಿ ಗ್ರಾಮೀಣ ಭಾಗದಲ್ಲಿ ಇರೋಂತಹ ಫೆಸಿಲಿಟಿ ಮತ್ತು ಎನ್ವೈರ್ಮೆಂಟ್ ಇದೆಯಲ್ಲ, ಅದು ಅತಿ ಉತ್ತಮವಾದದ್ದು. ಫಾರ್ ಎಕ್ಸಾಂಪಲ್, ಈಗ ನಾನು ಉಜಿರೆಯನ್ನು ನೀವು ಗ್ರಾಮೀಣ ಭಾಗ ಅಂತ ಕನ್ಸಿಡರ್ ಮಾಡ್ತಿರೋ ಗೊತ್ತಿಲ್ವಾ, ಉಜಿರೆಯಲ್ಲಿರೋ ಫೆಸಿಲಿಟಿ ಈಸ್ ಈಕ್ವಲ್ ಟು ನ್ಯಾಷನಲ್ ಲೆವೆಲ್ ಸ್ಪೋರ್ಟ್ಸ್ಗೆ ನೀವು ತಯಾರಾಗ್ಬೋದು. ಫಾರ್ ಎಕ್ಸಾಂಪಲ್, ನಿಮಗೆ ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಇದೆ, SDM ಬ್ಯೂಟಿಫುಲ್ ಆಗಿರೋ ಗ್ರೌಂಡ್ಸ್ ಇದೆ, ನಿಮಗೆ ಟ್ರಯಲ್ ರನ್ ಅಂತ ನ್ಯಾಚುರಲ್ ಎನ್ವೈರ್ಮೆಂಟಲ್ಲಿ. ಇಂಥ ಫೆಸಿಲಿಟಿ ಮತ್ತು ಇಂಥ ಎನ್ವೈರ್ಮೆಂಟ್ ಇವನ್ ಒಬ್ಬ ಸಿಟಿಯಲ್ಲಿ ಆ್ಯಕ್ಚುಲಿ ಹೇಳಿದರೆ ಜಿಮ್ಗಳು ಬಿಟ್ಟರೆ ನಿಮಗೆ ಯಾವುದೇ ಔಟ್ಡೋರ್ ಆ್ಯಕ್ಟಿವಿಟೀಸ್ನ ಮಾಡೋಕ್ಕಾಗೋದಿಲ್ಲ. ಆಫ್ಟರ್ 7 o'clock ನೀವು ಬೆಂಗಳೂರಲ್ಲಾಗಲಿ, ಮುಂಬೈ ಆಗಲಿ, ಡೆಲ್ಲಿ ಆಗಲಿ ಆಗಲಿ, ಓಡೋದು ಇಂಪಾಸಿಬಲ್. ಯು ಕೆನಾಟ್ ಡೂ ಔಟ್ಡೋರ್ಸ್. ಉಜಿರೆ ಅಂತಹ ಗ್ರಾಮೀಣ ಪ್ರದೇಶದಲ್ಲಿ, ಇಲ್ಲ ಮೂಡಿಬಿದ್ರೆ ಅಂತಹ ಗ್ರಾಮೀಣ ಪ್ರದೇಶದಲ್ಲಿ ಇರುವ ಫೆಸಿಲಿಟಿ ಖಂಡಿತವಾಗಿಯೂ ತುಂಬ ಅತ್ಯುತ್ತಮ. ಇದು ನಿಮಗೆ ಗ್ರೌಂಡ್ ಇಲ್ಲದಿದ್ದರೂ ನ್ಯಾಚುರಲ್ ಟ್ರೈಲ್ಸ್ ಏನಿದೆ ಅದರಲ್ಲಿ ಓಡಿದರೆ, ಇಲ್ಲ ವರ್ಕೌಟ್ ಮಾಡಿದರೆ, ಐ ಥಿಂಕ್ ದೇರ್ ಆರ್ ಲಾಟ್ ಆಫ್ ಫೆಸಿಲಿಟೀಸ್. ಅದರ ಬಗ್ಗೆ ನನ್ನ ಲೆಕ್ಕದಲ್ಲಿ ಅದು ತಪ್ಪು ಕಲ್ಪನೆ. ಇದು ಮನಸ್ಸಿಗೆ, ಇಟ್ ಈಸ್ ಅ ಮೈಂಡ್ ಬ್ಲಾಕ್ ಅಂತ ಕರಿತೀನಿ ನಾನು. ಇಟ್ ಈಸ್ ನಾಟ್ ಅಬೌಟ್ ಫೆಸಿಲಿಟಿ, ಇಲ್ಲ ವಾತಾವರಣದ ಬಗ್ಗೆ, ಇಲ್ಲ ಇರೋ ಫೆಸಿಲಿಟಿ ಬಗ್ಗೆ ಅಲ್ಲ.
2: ಈಗ ಇನ್ನೊಂದು ಏನಂತ ಹೇಳಿದರೆ, ಈಗ ಕಾಮನ್ ಪರ್ಸೆಪ್ಷನ್ಸ್ ಅಂತೇಳಿ ಒಂದಿದೆ. ಈಗ ನಾನು ಫಿಟ್ನೆಸ್ ಅಂತೇಳಿ ಹೇಳಿದ ಕೂಡಲೇ ಕೆಲವರಿಗೆ ಮೈಂಡ್ ಸೆಟ್ಟಲ್ಲಿ ಬಂದು ಕೂರುವಂಥದ್ದು, ನಂದು ಸಿಕ್ಸ್ ಪ್ಯಾಕೇ ಬರಬೇಕು. ಸೊ ಈ ಥರದ ಜೀವನ ಶೈಲಿ ಕೆಲವರು ಒಗ್ಗಿಕೊಡಿಸ್ಕೊಳ್ತಾರೆ. ಸೊ ಇಂಥವರಿಗೆ ನೀವು ಒಂದು ಏನು ಸಜೆಷನ್ ಕೊಡ್ತೀರಿ ಅಂದರೆ, ಅದೇ ಮೇಯ್ನ್ ಅಂತೇಳಿಯಾ, ಇಲ್ಲ ಫಿಟ್ನೆಸ್ ಅಂತೇಳಿದರೆ ಜಸ್ಟ್ ಒಂದು ನಮ್ಮ ಬಾಡಿಗೆ ಒಂದು ರಿಲೀಫನ್ನು ಕೊಡುವಂಥದ್ದ?
0: ಈಗ ಸಿಕ್ಸ್ ಪ್ಯಾಕ್ಸ್ ಅಂತ ಹೇಳುವಂಥದ್ದು ಏನು ಅಂದರೆ, ಅದು ಒಬ್ಬೊಬ್ಬರ ಇಂಟ್ರೆಸ್ಟ್. ಸಿ, ಇಟ್ ಈಸ್ ಅ ಫಿಸಿಕಲ್ ಅಪಿಯರೆನ್ಸ್ ಅಂತ ಕರಿತೀವಿ. ಬಟ್ ನಿಮಗೆ ಫಿಟ್ನೆಸ್ ಅಂದರೆ, ಫಿಟ್ನೆಸ್ ಅಂತ ಹೇಳುವಂಥದ್ದು ಏನು, ನಿಮ್ಮ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳುವಂಥ ಒಂದು ರೀತಿ, ಅದು ಫಿಟ್ನೆಸ್ ಅಂತ ಹೇಳುವಂಥ. ಅಂದರೆ ನಾನು ದಷ್ಟಪುಷ್ಟವಾಗಿರಬೇಕು, ನೀಟಾಗಿರಬೇಕು, ಕ್ಲೀನಾಗಿರಬೇಕು, ಫ್ಯಾಟ್ ಇರಬಾರ್ದು, ಇದು ಫಿಟ್ನೆಸ್. ನಿಮಗೆ ಸಿಕ್ಸ್ ಪ್ಯಾಕ್ಸ್ ಅಂತ ಹೇಳುವಂಥದ್ದು, ಅದು ನಾನು ಹೇಗೆ ಕಾಣಬೇಕು ಅಂತ ಹೇಳುವಂಥದ್ದು. ಸಿಕ್ಸ್ ಪ್ಯಾಕ್ಸ್ ಮಾಡೋದರಲ್ಲಿ ತಪ್ಪೇನಿಲ್ಲ, ಅದನ್ನು ಮೇಂಟೈನ್ ಮಾಡಲಿಕ್ಕೆ ಆಗತ್ತಾ ಅಂತ ಹೇಳುವಂಥದ್ದು ಅದೊಂದು ಪ್ರಶ್ನೆ. ಅದನ್ನು ನೀವು ಮೇಂಟೈನ್ ಮಾಡಿದವರು ಇದ್ದಾರೆ, ಮಾಡಲಿಕ್ಕೆ ಆಗದವರು ಇದ್ದಾರೆ. ಬಟ್ ಫಿಟ್ನೆಸ್ನ ನೀವು ಯಾವತ್ತಿಗೂ ಮೇಂಟೈನ್ ಮಾಡ್ಬೋದು. ಅದಕ್ಕೆ ನೀವು ಇದೇ ಥರ ಇರಬೇಕು, ಇಲ್ಲ ಅದು ಹಿಂಗೆ ಕಾಣಬೇಕು ಅಂತಂದ್ರೆ, ನೀವು ಸ್ಲಿಮ್, ಫಿಟ್ ಆ್ಯಂಡ್ ಹೆಲ್ದಿ ಕಾಣುವಂಥದ್ದು ತುಂಬ ಇಂಪಾರ್ಟೆಂಟ್. ಸೊ ಫಿಟ್ನೆಸ್ ಐ ಥಿಂಕ್ ಈಸ್ ಮೋರ್ ಇಂಪಾರ್ಟೆಂಟ್. ಇಟ್ ಈಸ್ ನಾಟ್ ಅಬೌಟ್ ಸಿಕ್ಸ್ ಪ್ಯಾಕ್ ಬಗ್ಗೆ ತುಂಬ ಗಮನ ಕೊಡುವಂಥದ್ದು ಅಗತ್ಯ ಇಲ್ಲ, ಹೆಂಗಿದ್ದಾಗ ಓಕೆ. ಇನ್ನೊಂದೇನು ಅಂದರೆ, ಕೊನೆಯದಾಗಿ ಈ ಫಿಟ್ನೆಸ್ ಬಗ್ಗೆ ನಾವು ಮಾತಾಡಿದಾಗ,

0: ನನಗೆ ಬಹಳ ಒಂದು ಏನು ಹೇಳ್ತೇನೆ ಅಂದರೆ ಅಸಮಾಧಾನಕರ ಅಂತ ಹೇಳ್ಬೋದು. ಏನು ಅಂದರೆ ನನಗೆ ಟೈಮ್ ಇಲ್ಲ, ಇಲ್ಲ ನನಗೆ ಫೆಸಿಲಿಟಿ ಇಲ್ಲ, ಇಲ್ಲ ನನಗೆ ಸಪೋರ್ಟ್ ಮಾಡೋದಿಲ್ಲ ಅಂತ ಹೇಳುವಂಥದ್ದು ಇದೆಯಲ್ಲ, ಇದು ಈ ಮೈಂಡ್ ಸೆಟ್ನ ಚೇಂಜ್ ಮಾಡಬೇಕು ನಾವು. ಐ ಥಿಂಕ್ ನಾನು ನನ್ನ ದಿನದಲ್ಲಿ ಅಟ್ಲೀಸ್ಟ್ 30 ನಿಮಿಷ, ಅದು ಕೆಲವರು ಬೇರೆ ಬೇರೆ ರೀತಿಯಲ್ಲಿ, ನಿನಗೇನು ಬೆನಿಫಿಟ್ ಇದೆ ಇದರಿಂದ, ನಿನಗೆ ದುಡ್ಡು ಸಿಗ್ತದಾ ಈ ಇವೆಂಟ್ಗಳಿಂದ ಮಾಡೋದ್ರಿಂದ, ಇಲ್ಲ ನಿನಗೆ ಏನಾದರೂ ನ್ಯಾಷನಲ್ಸ್ ಹೋಗ್ತೀಯಾ. 40 ವರ್ಷದ ನಂತರ ಯಾರೂ ಫಿಟ್ನೆಸ್ ಬಗ್ಗೆ ನ್ಯಾಷನಲ್ಸ್ ಹೋಗ್ಲಿಕ್ಕೆ ಆಗೋದಿಲ್ಲ. ನೀವು 12ನೇ ವರ್ಷಕ್ಕೆ ಶುರು ಮಾಡಬೇಕು ನ್ಯಾಷನಲ್ಸ್ ಹೋಗ್ಲಿಕ್ಕೆ. ದುಡ್ಡು ಸಿಗತ್ತೆ ಅಂತ ನೀವು ಹೆಲ್ತ್ನ ಮೇಂಟೈನ್ ಮಾಡುವಂಥದ್ದಲ್ಲ. ಸೊ ಇದು ನಾವು ಏನು ಅಳಗೊಡಿಸ್ಕೋಬೇಕು ಅಂದರೆ ನಮ್ಮ ಜೀವನ ಶೈಲಿಯಲ್ಲಿ, ನಾನು ಮುಂಚೆನೂ ಅದೇ ಹೇಳಿದಲ್ಲ, ಅದೊಂದು ಟೈಮ್ ಟೇಬಲ್ ಆಗಬೇಕು. ಬೆಳಿಗ್ಗೆ ಎದ್ದು ಒಂದು 30 ನಿಮಿಷ, ಇಲ್ಲ ಸಂಜೆ ಅದಕ್ಕೋಸ್ಕರ ಒಂದು 30 ನಿಮಿಷ ಕರೆಕ್ಟಾಗಿ ಇಟ್ಕೊಳ್ಳುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ಪೀಪಲ್ ಆರ್ ಕ್ವೈಟ್ ಅವೇರ್, ಬಿಕಾಸ್ ಏನಕ್ಕೆ ಅಂದರೆ ವರ್ಕ್ ಪ್ರೆಷರ್ ತುಂಬ ಇದೆ. ಯಾಕಂದರೆ ನಿಮ್ಗೆ ಗೊತ್ತಿರ್ಬೋದು ನಮ್ಮ ದೇಶ ಯಾವ ಲೆವೆಲಲ್ಲಿ ಪ್ರೋಗ್ರೆಸ್ ಆಗ್ತಾ ಇದೆ, ಮತ್ತು ಎಂಪ್ಲಾಯ್ಮೆಂಟ್ ಯಾವ ಥರ ಜನ್ರೇಟ್ ಆಗ್ತಾ ಇದೆ, ಜನರು ತುಂಬ ಬ್ಯುಸಿ ಆಗಿದ್ದಾರೆ. ಆ ಟೈಮಲ್ಲಿ ನಿಮ್ಮ ಹೆಲ್ತ್ನ ಮೇಂಟೈನ್ ಕಾಪಾಡಿಕೊಂಡಿದ್ರೆ ಯು ಕ್ಯಾನ್ ವರ್ಕ್ ಫಾರ್ ಲಾಂಗರ್, ಲಿವ್ ಫಾರ್ ಲಾಂಗರ್. ಸೊ ನೀವು ಜಾಸ್ತಿ ದಿನ ಬದುಕ್ಬೋದು, ಜಾಸ್ತಿ ದಿನ ಕೆಲಸನೂ ಮಾಡ್ಬೋದು, ನಿಮ್ಮ ಫ್ಯಾಮಿಲಿನ ಸಪೋರ್ಟ್ ಮಾಡ್ಬೋದು. ಸೊ ಇದನ್ನು ಒಂದು ಜೀವನ ಶೈಲಿಯಾಗಿ ತಗೋಬೇಕೆ ವಿನಃ ಅದನ್ನು ಯಾವುದೋ ಒಂದು ಯಾರೋ ಹೇಳಿದ್ರು, ಇಲ್ಲ ನನಗೇನೋ ಒಂದು ಶಾರ್ಟ್ ಟರ್ಮ್ ಗೋಲ್ಗೆ ಮಾಡಬೇಕು ಅಂತ ಮಾಡಬಾರ್ದು. ಇದಕ್ಕೆ ಒಳ್ಳೆ ಎಕ್ಸಾಂಪಲ್ ನನಗೆ, ನಾನು ನೋಡಿದವರ ಪ್ರಕಾರ, ಇವನ್ ನಾನು ಅಮೇರಿಕನ್ಸ್ ಆಗಿರ್ಬೋದು, ಯುರೋಪಿಯನ್ಸ್, ಆಫ್ರಿಕನ್ಸ್ ಏನು ಅಂದರೆ ಒಂದು ವರ್ಷ ಫ್ಯೂ ಇಯರ್ಸ್ ಆದಮೇಲೆ ಬಿಡ್ತಾರೆ, ಅದರ ನಂತರ ನೀವು ನ್ಯಾಷನಲ್ ಅಥ್ಲೆಟ್ನ ನೋಡಿದರೆ ಅವನು ತುಂಬ ದಪ್ಪವಾಗಿ ಇರ್ತಾನೆ. ಬಟ್ ಜಪಾನಿಗಳು ಅವರು 101 ವರ್ಷದಲ್ಲಿಯೂ ಅವನು ಲೀನ್ ಆ್ಯಂಡ್ ಫಿಟ್ ಆಗಿರ್ತಾನೆ. ಅವನು ಅದನ್ನು ಇವನು ಬೆಳಿಗ್ಗೆ ಎದ್ದು 99, 100 ವರ್ಷದವನು ಕೂಡ ಅವನ ಜೀವನ ಶೈಲಿಯನ್ನು ಅದನ್ನು ಆ ದೇಶ ಅದಕ್ಕೆ ಆ ಲೆವೆಲ್ಗೆ ಪ್ರೋಗ್ರೆಸ್ ಆಗಿದೆ. ಅವರ ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಂತ ಕರಿತೇವೆ, ದೇರ್ ಲೈಫ್ ಎಕ್ಸ್ಪೆಕ್ಟೆನ್ಸಿ ಈಸ್ ಮೋರ್ ದೆನ್ 90 ಇಯರ್ಸ್. ದೇರ್ ರಿಟೈರ್ಮೆಂಟ್ ಈಸ್ ಆಲ್ಮೋಸ್ಟ್ 60-65 ಇಯರ್ಸ್. ನಮಗೆಲ್ಲ 58 ವರ್ಷಕ್ಕೆ ನಾವು ಆಲ್ಮೋಸ್ಟ್, ನಮಗೇನು ಇರೋದಿಲ್ಲ ಅದು ಲಾಸ್ಟ್ ಫ್ಯೂ ಇಯರ್ಸ್. ಸೊ ಅದನ್ನು ನಾನು ಫಿಟ್ನೆಸ್ನ ಜೀವನ ಶೈಲಿಯಾಗಿ ಅಳವಡಿಸ್ಕೋಬೇಕು ಅಂತ ನನ್ನೊಂದು ಅನಿಸಿ. ಈಗ ಕಾಂಪಿಟೇಟಿವ್ ರೇಸ್ಗಳಿಗೆ ನಾನು ಹೋಗೋದಿಲ್ಲ, ಬೇಸಿಕಲಿ ನನ್ನ ಫಿಟ್ನೆಸ್ಗೋಸ್ಕರ ಈಗಲೂ ನಾನು ಕಂಟಿನ್ಯೂ ಮಾಡಿ, ಬೆಳಿಗ್ಗೆ 1 ಅವರು, ಸಂಜೆ 1:30. ಯಾಕೆಂದರೆ ಈಗ ಫ್ಯಾಮಿಲಿಯಾಗಿ ಮಕ್ಕಳಾದಮೇಲೆ ಹೋಲ್ ಸ್ಟೋರಿ ಚೇಂಜ್ ಆಗ್ತದೆ. ಸೊ ನಾವು ಫ್ಯಾಮಿಲಿನ ಸಪೋರ್ಟ್ ಮಾಡಬೇಕು, ಕೆಲಸಕ್ಕೂ ಹೋಗಬೇಕು, ಫಿಟ್ನೆಸ್ಗೂ ಮಾಡಬೇಕು. ಅದು ನೀವು ಬೇರೆಯವ್ರಿಗೋಸ್ಕರ ಮಾಡ್ಬೋದು, ನಿಮಗೋಸ್ಕರ ಮಾಡಿದಾಗ ಯು ಕ್ಯಾನ್ ಸಿ ದ ಸ್ಯಾಟಿಸ್ಫ್ಯಾಕ್ಷನ್. ಸೊ ದಟ್ ಈಸ್ ದ ಬೇಸಿಕ್ ಫೌಂಡೇಶನ್ ಆಫ್ ಯುವರ್ ಫಿಟ್ನೆಸ್ ಅಂತ ಐ ಫೀಲ್.
1: ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್.
2: ಇದುವರೆಗೆ ನಿತ್ಯ ಜೀವನದಲ್ಲಿ ಫಿಟ್ನೆಸ್ ಈ ವಿಚಾರದ ಬಗ್ಗೆ ಮಾತುಕತೆ ಕೇಳಿದಿರಿ. ಸಂದರ್ಶನದಲ್ಲಿ ಪಾಲ್ಗೊಂಡವರು ಮಹೇಶ್ ಕುಮಾರ್ ಲೊಂಡೆ, ಕಾರ್ಯಕ್ರಮ ನಡೆಸಿಕೊಟ್ಟವರು ಶರತ್ ಚಂದ್ರ ಮತ್ತು ಸಚಿನ್ ಹೆಬ್ಬಾರ್.
3: ರೇಡಿಯೋ ನಿನಾದ 90.4 FM, ಇದು ಜನಮನದ ನಾದ ತರಂಗ.

ಇದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಈಗ ಕನ್ನಡ ಚಿತ್ರಗೀತೆಗಳ ಪ್ರಸಾರ. ಬೆಳ್ಳಿ ಕಾಲುಂಗುರ ಚಿತ್ರದ ಗೀತೆಗಳು. ಈ ಗೀತೆಗಳಿಗೆ ಸಾಹಿತ್ಯ ಬರೆದು ಸಂಗೀತ ನೀಡಿದವರು ಹಂಸಲೇಖ. ಮೊದಲ ಗೀತೆ SP ಬಾಲಸುಬ್ರಹ್ಮಣ್ಯಂ ಇವರ ಧ್ವನಿಯಲ್ಲಿ.

ಬೆಳ್ಳಿ ಕಲುಂಗುರ ಚಿತ್ರದ ಗೀತೆಗಳನ್ನು ಕೇಳ್ತಾ ಇದ್ದೀರಿ. ಇದು ಉಜಿರೆ SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಮುಂದಿನ ಗೀತೆ ಹಾಡಲಿದ್ದಾರೆ SP ಬಾಲಸುಬ್ರಹ್ಮಣ್ಯಂ ಮತ್ತು KS ಚಿತ್ರ.

ನೀವು ಕೇಳ್ತಾ ಇರೋದು ಉಜಿರೆ SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಇದು ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಮಂಜುನಾಥ ಸ್ವಾಮಿಯ ಭಕ್ತಿಗೀತೆಗಳನ್ನು ಕೇಳೋಣ. ಮೊದಲ ಗೀತೆ BR ಛಾಯಾ ಇವರ ಧ್ವನಿಯಲ್ಲಿ, ಸಂಗೀತ KUVARAJ, ಸಾಹಿತ್ಯ KVENKATESH. ಅಣ್ಣಪ್ಪ ಸ್ವಾಮಿ.

ಇನ್ನು ಮುಂದೆ ಸುಜಾತಾ ದತ್ ಮತ್ತು ಸುನಿತಾ ಪ್ರಕಾಶ್ ಇವರು ಹಾಡಿರುವ ಸಾಂಪ್ರದಾಯಿಕ ಗೀತೆ. ಸಂಗೀತ ಸಂಯೋಜನೆ MS ಮಾರುತಿ. ಪಾರ್ವತಿ ಪ್ರಿಯಕರ

ರೇಡಿಯೋ ನಿನಾದ 90.4 ಎಫ್ಎಂನಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಭಕ್ತಿಗೀತೆಗಳನ್ನು ಕೇಳ್ತಾ ಇದ್ದೀರಿ. ಕಾರ್ಯಕ್ರಮದ ಕೊನೆಯಲ್ಲಿ ಅಜಯ್ ವಾರಿಯರ್ ಇವರ ಧ್ವನಿಯಲ್ಲಿ ಸಾಹಿತ್ಯ ಬಾಲು ಶರ್ಮಾ, ಸಂಗೀತ ಕೆ ಯುವರಾಜ್, ಸ್ವಾಮಿ ಮಂಜುನಾಥ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನಿರಂತರ ಕನ್ನಡ ಹಾಡುಗಳು ನಿಮಗಾಗಿ. ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನಿರಂತರ ಕನ್ನಡ ಹಾಡುಗಳು ನಿಮಗಾಗಿ. ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನಿರಂತರ ಕನ್ನಡ ಹಾಡುಗಳು ನಿಮಗಾಗಿ. ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ.

ನಿರಂತರ ಕನ್ನಡ ಹಾಡುಗಳು ನಿಮಗಾಗಿ. ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ಇದು ಜನಮನದ ನಾದ.

ಇದು ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಈಗ ಕನ್ನಡ ಚಿತ್ರಗೀತೆಗಳ ಪ್ರಸಾರ. ಅಮೃತ ವರ್ಷಿಣಿ ಚಿತ್ರದ ಗೀತೆಗಳನ್ನು ಕೇಳೋಣ. ಈ ಗೀತೆಗಳಿಗೆ ಸಂಗೀತ ಸಂಯೋಜನೆ ದೇವಾವರದು, ಸಾಹಿತ್ಯ ಕೆ ಕಲ್ಯಾಣ್. ಮೊದಲ ಗೀತೆ KS ಚಿತ್ರ ಅವರ ಧ್ವನಿಯಲ್ಲಿ.

0: ಅಮೃತ ವರ್ಷಿಣಿ ಚಿತ್ರದ ಗೀತೆಗಳನ್ನು ಕೇಳ್ತಾ ಇದ್ದೀರಿ. ಮುಂದಿನ ಹಾಡಿನ ಗಾಯಕರು ಎಸ್ಪಿ ಬಾಲಸುಬ್ರಹ್ಮಣ್ಯಂ.
1: ಕಣ್ಣಿನ ನೋಟಗಳು, ಕೋಲ್ಮಿಂಚಿನ ಬಾಣಗಳು,

ಹಲೋ ಹಾಯ್ ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಎಸ್ ಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಆಜಿ ಹರ್ಷಿತಾ ಶಿಶಿರಾ.

ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ. ನಾನು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಖುಷಿ ಖಜಾನೆ ಕಾರ್ಯಕ್ರಮಕ್ಕೆ ಎಲ್ರಿಗೂ ಹಾರ್ಟ್ಫುಲ್ ವೆಲ್ಕಮ್. ಇವತ್ತು ನಾನು ನಮ್ಮೆಲ್ಲರ ಲೈಫ್ನಲ್ಲೂ ನಾವು ಎಷ್ಟೇ ಅವಾಯ್ಡ್ ಮಾಡಬೇಕು ಅಂದರೂ

ಮತ್ತೆ ಯಾವ್ದಾದ್ರೂ ರೂಪದಲ್ಲಾದ್ರೂ ನಮ್ ಜೀವನಕ್ಕೆ ರೀಎಂಟ್ರಿ ಕೊಡೋ ಪ್ಲಾಸ್ಟಿಕ್ ಬಗ್ಗೆ ಮಾತಾಡ್ತಿದ್ದೀನಿ. ಪ್ಲಾಸ್ಟಿಕ್ ಅನ್ನ ಅಲೆಕ್ಸಾಂಡರ್ ಪಾರ್ಕಿಸ್ ಅನ್ನೋ ವ್ಯಕ್ತಿ 1856 ಫಸ್ಟ್ ಟೈಮ್ ಕಂಡುಹಿಡಿತಾನೆ. ಅದಾದ್ಮೇಲೆ ಪ್ಲಾಸ್ಟಿಕ್ ಅನ್ನ ಬಾಟಲ್ಗಳಲ್ಲಿ, ವೆಹಿಕಲ್ಸ್ ಪಾರ್ಟ್ಗಳಲ್ಲಿ, ಎಲೆಕ್ಟ್ರಾನಿಕ್ ಗೆಜೆಟ್ಗಳಲ್ಲಿ ಕೂಡ ಬಳಸೋದಕ್ಕೆ ಶುರು ಮಾಡ್ತಾರೆ. ಪ್ಲಾಸ್ಟಿಕ್ ಮನುಷ್ಯನ ಒನ್ ಆಫ್ ದ ಗ್ರೇಟೆಸ್ಟ್ ಇನ್ವೆನ್ಷನ್ ಅಂದ್ರೆ ನೀವು ನಂಬಲೇಬೇಕು. ಅತಿಯಾದ ಜವಾಬ್ದಾರಿ ಇಲ್ಲದ ಬಳಕೆ ಮತ್ತೆ ಪ್ಲಾಸ್ಟಿಕ್ ನ ದುರುಪಯೋಗ ಇವತ್ತು ಪ್ರಕೃತಿಯ ನಾಶದ ಮೂಲ ಕಾರಣವಾಗಿದೆ. ಸದುಪಯೋಗಕ್ಕಾಗಿ ಬಳಕೆಗೆ ತಂದ ಈ ಪ್ಲಾಸ್ಟಿಕ್ ಇವತ್ತು ಪ್ರಕೃತಿಯನ್ನೇ ತೊಂದರೆಗೆ ತಳ್ತಾ ಇದೆ. ಹಾಗಾದ್ರೆ ಪ್ಲಾಸ್ಟಿಕ್ ಬಳಕೆ ಕಡಿಮೆ ಆಗೋದಕ್ಕೆ ಏನು ದಾರಿನೇ ಇಲ್ವಾ? ಇದೆ. ಅದೇನು ಅಂತ ಮುಂದೆ ಹೇಳ್ತೀನಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ವೆಲ್ಕಮ್ ಬ್ಯಾಕ್ ಕೇಳುಗರೆ. ನೀವು ಕೇಳ್ತಿರೋದು ರೇಡಿಯೋ ನಿನಾದ 90.4 FM. ನಾನ್ ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಪ್ಲಾಸ್ಟಿಕ್ ಅನ್ನ ಜಾಸ್ತಿ ಬಳಸಿದ್ರೆ ಮನುಷ್ಯನಿಗೆ, ಪ್ರಕೃತಿಗೆ ಅಲ್ಲದೆ ಪ್ರಾಣಿ ಪಕ್ಷಿಗಳಿಗೂ ತೊಂದರೆ ಇದೆ. ಇದು ಗೊತ್ತಿದ್ರೂ ನಾವದನ್ನ ಬಳಸೋದು ನಿಲ್ಲಿಸೋದೇ ಇಲ್ಲ. ಸೊ ನಾನಿವಾಗ ಪ್ಲಾಸ್ಟಿಕ್ ಬದಲು ಯಾವ ವಸ್ತುಗಳನ್ನ ಬಳಸಬಹುದು ಅಂತ ಹೇಳ್ತೀನಿ. ಯಾವುದಾದ್ರೂ ಮದುವೆ ಫಂಕ್ಷನ್ ಇದ್ರೆ ನಮ್ಮ ಮೊದಲ ಪ್ರಯಾರಿಟಿ ಪ್ಲಾಸ್ಟಿಕ್. ಪ್ಲಾಸ್ಟಿಕ್ ಕಪ್ಸ್, ಪ್ಲಾಸ್ಟಿಕ್ ತಟ್ಟೆ ಮತ್ತೆ ಪ್ಲಾಸ್ಟಿಕ್ ಚೀಲ ಇವುಗಳಿಗೇನೆ. ಇದನ್ನೆಲ್ಲ ಬಳಸೋ ಬದಲು ನಾವು ಊಟಕ್ಕೆ ಹಾಳೆ ತಟ್ಟೆ, ಪ್ಲಾಸ್ಟಿಕ್ ಗ್ಲಾಸ್ ಬದಲು ಪೇಪರ್ ಗ್ಲಾಸ್ ಅಥವಾ ಸ್ಟೀಲ್ ಗ್ಲಾಸ್ನ ಬಳಸ್ಬೋದು. ಪ್ಲಾಸ್ಟಿಕ್ ಚೀಲದ ಬದಲು ಬಟ್ಟೆಯ ಚೀಲಗಳನ್ನ ಬಳಸ್ಬೋದು. ಇದು ಕೇವಲ ಮದುವೆ ಮನೆ ಅಥವಾ ಬೇರೆ ಫಂಕ್ಷನ್ಗಳಲ್ಲಿ ಮಾತ್ರ ಅಲ್ಲ, ನಮ್ಮ ಡೈಲಿ ಲೈಫ್ನಲ್ಲಿ ಕೂಡ ಬಳಸಿ ಸ್ವಲ್ಪ ಸ್ವಲ್ಪನೇ ಪ್ಲಾಸ್ಟಿಕ್ನ ಅವಾಯ್ಡ್ ಮಾಡಬೇಕು. ಸರಿ, ಹಾಗಿದ್ರೆ ಮಾತು ಮುಂದುವರಿಸೋಣ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ಗಳನ್ನ ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ವೆಲ್ಕಮ್ ಬ್ಯಾಕ್ ಟು ದಿಸ್ ಶೋ. ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM. ನಾನು ನಿಮ್ಮ ಆರ್ ಜೆ ಹರ್ಷಿತಾ ಶಿಶಿಲ. ತುಂಬಾ ಕಡೆ ಪ್ಲಾಸ್ಟಿಕ್ನ ಎಸೆಯಲ್ಲ, ಬದಲಾಗಿ ಪ್ಲಾಸ್ಟಿಕ್ ಅನ್ನ ನಾಶ ಮಾಡಬೇಕು ಅಂತ ಸುಟ್ಟು ಹಾಕ್ಬಿಡ್ತಾರೆ. ಆದ್ರೆ ಇದರಿಂದ ನಾಶ ಆಗೋದು ಪ್ಲಾಸ್ಟಿಕ್ ಅಲ್ಲ, ಪ್ರಕೃತಿ ಮತ್ತೆ ಮನುಷ್ಯನೇ. ಯಾಕಂದ್ರೆ ಪ್ಲಾಸ್ಟಿಕ್ ಸುಟ್ಟಾಗ ಅದರಿಂದ ಬರೋ ಹೊಗೆ ಮನುಷ್ಯನಿಗೆ ಉಸಿರಾಟದ ಸಮಸ್ಯೆ ಜೊತೆ ಕ್ಯಾನ್ಸರ್ನಂತಹ ಮಾರಕ ರೋಗಗಳನ್ನು ಕೂಡ ತರುತ್ತೆ. ನಾವು ಅಲ್ಲಲ್ಲಿ ಪ್ಲಾಸ್ಟಿಕ್ ಎಸೆಯೋದ್ರಿಂದ ಪಾಪ ಮೂಕ ಪ್ರಾಣಿಗಳು ಅವುಗಳನ್ನು ತಿಂದು ತೊಂದರೆ ಅನುಭವಿಸ್ತವೆ. ಮತ್ತೆ ಪ್ಲಾಸ್ಟಿಕ್ ನದೀಲಿ ಸೇರಿಕೊಂಡು ನದೀಲಿರೋ ಜಲಚರ ಜೀವಿಗಳಿಗೂ ಕೂಡ ತೊಂದರೆ ಆಗ್ತಿದೆ. ಇದನ್ನ ಬುದ್ಧಿಜೀವಿ ಆಗಿರೋ ಮನುಷ್ಯ ಅರ್ಥ ಮಾಡ್ಕೋಬೇಕು. ಇದ್ರ ಬಗ್ಗೆ ಇನ್ನಷ್ಟು ಮಾತಾಡೋದಿದೆ, ಅದಕ್ಕಿಂತ ಮುಂಚೆ ಒಂದು ಸಾಂಗ್ ಬರ್ತಿದೆ, ಕೇಳ್ಕೊಂಡು ಬನ್ನಿ.

ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಿರೋದು ರೇಡಿಯೋ ನಿನಾದ 90.4 FM. ನಾನು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿರ. ಎಸ್, ಪ್ಲಾಸ್ಟಿಕ್ ಇವಾಗ ಯಾವ ರೀತಿ ಮನುಷ್ಯನ ಆವರಿಸಿದೆ ಅಂದರೆ, ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲಗೋ ತನಕನೂ ಎಲ್ಲಾನು ಪ್ಲಾಸ್ಟಿಕ್ ಆಗೋಗ್ಬಿಟ್ಟಿದೆ. ನಾವು ಕುಡಿಯೋ ನೀರು ಕೂಡ ಪ್ಲಾಸ್ಟಿಕ್ ಬಾಟಲ್ನಲ್ಲೇ ಕುಡಿಯೋದು. ನಾವು ಮಾಡೋ ಊಟನೂ ಪ್ಲಾಸ್ಟಿಕ್ ತಟ್ಟೆಯಲ್ಲೇ ಆಗಬೇಕು. ಹಾಕೋ ಚಪ್ಪಲಿಯಿಂದ ಹಿಡಿದು ತಿನ್ನೋ ಚಿಪ್ಸ್ ಪ್ಯಾಕೆಟ್ವರೆಗೂ ಎಲ್ಲಾನು ಪ್ಲಾಸ್ಟಿಕ್. ದಿನದಲ್ಲಿ ಒಮ್ಮೆ ಅಂಗಡಿಗೆ ಹೋದರೆ ಸಾಕು, ಪ್ಲಾಸ್ಟಿಕ್ ರಾಶಿನೇ ಮನೆಗೆ ಬಂದ್ಬಿಡುತ್ತೆ. ಸೊ ನಾವು ಅಂಗಡಿಗೆ ಹೋಗುವಾಗ ಒಂದು ಬಟ್ಟೆಯ ಚೀಲ ಹಿಡ್ಕೊಂಡು ಹೋದರೆ ಅದೆಷ್ಟೋ ಪ್ಲಾಸ್ಟಿಕ್ನ ಅವಾಯ್ಡ್ ಮಾಡ್ಬೋದು. ಸೊ ನಾನು ಆವಾಗಲೇ ಹೇಳಿದೆ, ಪ್ಲಾಸ್ಟಿಕನ್ನು ಸುಟ್ಟರು ತಪ್ಪು ಇಟ್ಟರು ತಪ್ಪು. ನಾವು ಒಮ್ಮೆ ಬಳಸಿದ ಪ್ಲಾಸ್ಟಿಕನ್ನು ಇದಿನ್ನೇನಕ್ಕೂ ಯೂಸ್ ಇಲ್ಲ ಅಂದ್ಕೊಂಡು ಎಸೆದ್ಬಿಡ್ತೀವಿ ಅಥವಾ ಸುಟ್ಬಿಡ್ತೀವಿ ಅಲ್ವಾ. ಅದರ ಬದಲು ನಾವಿದನ್ನು ರೀಸೈಕಲ್ ಮಾಡಿ ರೀಯೂಸ್ ಮಾಡ್ಕೋಬೋದು. ರೀಸೈಕಲ್ ಮಾಡೋದ್ರಿಂದ ಹೊಸ ಪ್ಲಾಸ್ಟಿಕ್ನ ಉತ್ಪಾದನೆ ಕಡಿಮೆ ಆಗುತ್ತೆ. ಇದರ ಬಗ್ಗೆ ಇನ್ನೂ ಮಾತಾಡೋದಿದೆ, ಆದರೆ ಸದ್ಯಕ್ಕೊಂದು ಸಣ್ಣ ಬ್ರೇಕ್.

ಕೇಳ್ತಾ ಇದ್ದೀರಾ ರೇಡಿಯೋ ನಿನಾದ 90.4 FM. ನಾನ್ ನಿಮ್ಮ ಆರ್ಜೆ ಹರ್ಷಿತಾ ಶಿಶಿರ. ಪ್ಲಾಸ್ಟಿಕ್ ಬಗ್ಗೆ ಹೇಳ್ತಾ ಹೋದ್ರೆ ಮುಗಿಯೋದೇ ಇಲ್ಲ. ಮನುಷ್ಯ ಕುಲ ಪ್ರಕೃತಿಗೆ ಕೊಟ್ಟ ದೊಡ್ಡ ಶಾಪ ಅಂದ್ರೆ ಅದು ಪ್ಲಾಸ್ಟಿಕ್. ಒಂದು ಪೀಸ್ ಪ್ಲಾಸ್ಟಿಕ್ ಮಣ್ಣಲ್ಲಿ ಕರಗೋದಕ್ಕೆ ಸಾವಿರ ಸಾವಿರ ವರ್ಷಗಳೇ ಬೇಕು. ಪ್ಲಾಸ್ಟಿಕ್ ಮಣ್ಣಲ್ಲಿ ಸೇರ್ಕೊಂಡು ಮಣ್ಣಿನ ಫಲವತ್ತತೆಯನ್ನ ಕಮ್ಮಿ ಮಾಡಿ ಗಿಡ ಮರ ಬೆಳೆಯೋದಕ್ಕೆ ಅಡ್ಡಿಪಡಿಸುತ್ತೆ. ಪ್ಲಾಸ್ಟಿಕ್ನಿಂದ ನಮ್ಮನ್ನ ಸಲಹು ಪ್ರಕೃತಿಗೆ ಇಷ್ಟೆಲ್ಲ ತೊಂದರೆ ಇದೆ ಅಂತ ಗೊತ್ತಿದ್ರೂ ಮನುಷ್ಯ ಮಾತ್ರ ತನ್ನ ಹಠ ಬಿಡಲ್ಲ. ಇನ್ನಾದ್ರೂ ಪ್ಲಾಸ್ಟಿಕ್ ಬಳಸೋದನ್ನ ನಿಲ್ಲಿಸಿ ನಮ್ಮನ್ನ ಕಾಪಾಡೋ ನೇಚರ್ನ ನಾವು ಕಾಪಾಡೋಣ. ಏನಂತೀರಾ? ಸರಿ, ಹಾಗಿದ್ರೆ ಕಾರ್ಯಕ್ರಮನ ಮುಗಿಸೋ ಹೊತ್ತಾಯ್ತು. ಮತ್ತೆ ಮುಂದಿನ ಸತಿ ಹೊಸ ವಿಷಯದ ಜೊತೆ ನಾನ್ ಬರ್ತೀನಿ. ಅಲ್ಲಿವರೆಗೂ ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದು ತರಂಗ.

ಇದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಈಗ ಕನ್ನಡ ಚಿತ್ರಗೀತೆಗಳ ಪ್ರಸಾರ. ಬೆಳ್ಳಿ ಕಾಲುಂಗುರ ಚಿತ್ರದ ಗೀತೆಗಳು. ಈ ಗೀತೆಗಳಿಗೆ ಸಾಹಿತ್ಯ ಬರೆದು ಸಂಗೀತ ನೀಡಿದವರು ಹಂಸಲೇಖ. ಮೊದಲ ಗೀತೆ SP ಬಾಲಸುಬ್ರಹ್ಮಣ್ಯಂ ಇವರ ಧ್ವನಿಯಲ್ಲಿ.

ಬೆಳ್ಳಿ ಕಲುಂಗುರ ಚಿತ್ರದ ಗೀತೆಗಳನ್ನು ಕೇಳ್ತಾ ಇದ್ದೀರಿ. ಇದು ಉಜಿರೆ SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಮುಂದಿನ ಗೀತೆ ಹಾಡಲಿದ್ದಾರೆ SP ಬಾಲಸುಬ್ರಹ್ಮಣ್ಯಂ ಮತ್ತು KS ಚಿತ್ರ.

ನೀವು ಕೇಳ್ತಾ ಇರೋದು ಉಜಿರೆ SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM.

ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ಮಂಜುನಾಥ ಸ್ವಾಮಿಯ ಭಕ್ತಿಗೀತೆಗಳನ್ನು ಕೇಳೋಣ. ಮೊದಲ ಗೀತೆ ಬಿ.ಆರ್. ಛಾಯಾ ಇವರ ಧ್ವನಿಯಲ್ಲಿ, ಸಂಗೀತ ಕೆ. ಯುವರಾಜ್, ಸಾಹಿತ್ಯ ಕೆ. ವೆಂಕಟೇಶ್. ಅಣ್ಣಪ್ಪ ಸ್ವಾಮಿ.

ಇನ್ನು ಮುಂದೆ ಸುಜಾತಾ ದತ್ ಮತ್ತು ಸುನಿತಾ ಪ್ರಕಾಶ್ ಇವರು ಹಾಡಿರುವ ಸಾಂಪ್ರದಾಯಿಕ ಗೀತೆ. ಸಂಗೀತ ಸಂಯೋಜನೆ MS ಮಾರುತಿ. ಪಾರ್ವತಿ ಪ್ರಿಯಕರ

ರೇಡಿಯೋ ನಿನಾದ 90.4 ಎಫ್ಎಂನಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಭಕ್ತಿಗೀತೆಗಳನ್ನು ಕೇಳ್ತಾ ಇದ್ದೀರಿ. ಕಾರ್ಯಕ್ರಮದ ಕೊನೆಯಲ್ಲಿ ಅಜಯ್ ವಾರಿಯರ್ ಇವರ ಧ್ವನಿಯಲ್ಲಿ ಸಾಹಿತ್ಯ ಬಾಲು ಶರ್ಮಾ, ಸಂಗೀತ ಕೆ ಯುವರಾಜ್, ಸ್ವಾಮಿ ಮಂಜುನಾಥ.

ಕೇಳುಗರೆ, ಇದು ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನಿಂದ ಜನಸಮುದಾಯಕ್ಕಾಗಿ ಸಮರ್ಪಣೆ. ಕೇಳುಗರೆ, ಇಂದಿನ ಪ್ರಸಾರ ಕಾರ್ಯವನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇವೆ. ನಮ್ಮ ನಾಳಿನ ಪ್ರಸಾರ ಕಾರ್ಯ ಬೆಳಿಗ್ಗೆ 6 ಗಂಟೆಗೆ. ಸಮಸ್ತ ಕೇಳುಗರಿಗೆ ರೇಡಿಯೋ ನಿನಾದ 90.4 FM ಪರವಾಗಿ ವಿಕೆ ಕಡವ ಮಾಡುವ ನಮಸ್ಕಾರ. ಶುಭರಾತ್ರಿ. ಜೈ ಹಿಂದ್.

ರೇಡಿಯೋ ನಿನಾದ 90.4 FM ಇದು ಜನಮನದ ನಾದ ತರಂಗ. ಇದು ರೇಡಿಯೋ ನಿನಾದ 90.4 FM ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಹಾವಿದ್ಯಾಲಯದಿಂದ ಜನಸಮುದಾಯಕ್ಕೆ ಸಮರ್ಪಣೆ. ಮುಂಜಾನೆಯ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ.

ಭಕ್ತಿಯ ಸುದ್ದಿಯಲ್ಲಿ, ಆಧ್ಯಾತ್ಮದ ಅಲೆಯಲ್ಲಿ ರೇಡಿಯೋ ನಿನಾದ 90.4 FM ಭಕ್ತಿ ನಿನಾದ.